ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೆ ನಮಸ್ಕಾರ ಮತ್ತು ನಿಲಯದ ಎಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ನಿಮಗೆಲ್ಲ ಸೋನಿಯಾ ಗಾಂವ್ಕರ್ ಮಾಡುವ ನಮಸ್ಕಾರಗಳು. ಈಗ ಸಮಯ 5:59:15. ಇಂದು 2026 ಇಸ್ವಿ ಜುಲೈ ತಿಂಗಳ 30ನೇ ತಾರೀಕು ಗುರುವಾರ.

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಕೆಳಗರೆ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ಇನ್ನು ಮುಂದೆ 6:10 ಕರುಣಾಳು ಬಾ ಬೆಳಗ್ಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ವಿದ್ಯಾ ಭರತನಹಳ್ಳಿ ಅವರಿಂದ. 6:35 ರೈತರಿಗೆ ಸಲಹೆ, 6:40 ಭಕ್ತಿಗೀತೆಗಳ ಕಾರ್ಯಕ್ರಮ ಗಾನಸುಧೆ, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಎಂಟು ಗಂಟೆ 30 ಮಂಜುಳ ಗಾನ, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.

8:05ಕ್ಕೆ ಭಾವಗೀತೆಗಳು, 9:15ಕ್ಕೆ ಕಿರುನಾಟಕ ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್, ರಚನೆ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ, ನಿರ್ಮಾಣ ಮಂಜುಳಾ ಪುರಾಣಿಕ್. 9:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ MS ಗೋಪಾಲಕೃಷ್ಣನ್ ಇವರ ವಯಲಿನ್ ವಾದನ. 10:02ನಿಂದ

12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಪಿಎಂ ವಿಕಸಿತ ಭಾರತ್ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಸಂಜೆ 5:00 ಮುಂಬೈ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುತ್ತೀರಿ. ಸಂಜೆ 5:00 ಕೊಂಕಣಿ ಕಾರ್ಯಕ್ರಮದಲ್ಲಿ ನಮ್ಮ ಬಾಲ್ಯದಲ್ಲಿ ಮೊಬೈಲೇ ಇಲ್ಲಾಗಿತ್ತು, ಈ ಕುರಿತು ಲಘು ಭಾಷಣ. ಪ್ರಸ್ತುತಪಡಿಸುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಶ್ರೀಮತಿ ವನಿತಾ ಶಿರೀಶ್ ನಾಯಕ್. ನಂತರ ಕೊಂಕಣಿ ಗೀತೆಗಳು. 5:30 ಚಿತ್ರಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಳೆ ನೀರು ಕೊಯ್ಲು ಅನುಭವ, ಈ ಕುರಿತು ಅಂಕೋಲಾದ ಡಿಎನ್ ನಾಯಕ್ ಅವರೊಡನೆ ಸಂದರ್ಶನ. ನಂತರ ಭಜನಾ ಪದಗಳು, ಸಿರಿಸಿ ಚುಪ್ಪಿಗೆಯ ಮಂಜುಳಾ ನಾರಾಯಣ್ ನಾಯಕ್ ಮತ್ತು ಸಂಗಡಿಗರಿಂದ. 7:45 ಭಜನೆಗಳು. 8:00 ಚಿತ್ರಗೀತೆಗಳನ್ನು ಕೇಳುತ್ತೀರಿ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 8:30 ಭಾವಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ರೂಪಕ ಕಲಾರಸಿಕರ ಸ್ವರ್ಗ ಹಾಸನ, ರಚನೆ ಕೆಎಸ್ ದಿನೇಶ್, ಪ್ರಸ್ತುತಿ ಸುಜಾತ ಎಫ್ ತಳ್ವಾರ್ ಮತ್ತು ಪುಟ್ಟರಾಜು ತೆರಿಕೆರೆ. ನಂತರ ರೂಪಾ ಹಾಸನ್ ಅವರಿಂದ ಸ್ವರಚಿತ ಕವನ ವಾಚನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 10:00 ಸಂಸತ್ತಿನ ಉಭಯ ಸದನಗಳ ಪ್ರಶ್ನೋತ್ತರಗಳ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. 10:30 ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಗುವುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಇದು ನಮ್ಮ ತರುಣ ತರುಣಿಯರು ಸರಿಯಾಗಿ ಕೇಳಿಸ್ಕೊಳ್ಬೇಕಾದಂತ ಕಥೆ ಇದು. ಬಹಳ ಜೀವನಕ್ಕೆ ಪ್ರಯೋಜನ ಆಗುವಂತದ್ದು. ಕಳೆದ ಶತಮಾನದಲ್ಲಿ ಇಟಲಿಯೊಳಗೆ ಒಬ್ಬ ಮನುಷ್ಯ ಬಹುದೊಡ್ಡ ಸಂಗೀತಗಾರನಾಗಿ ಹೋದ. ಅವನ ಹೆಸರು ಎನ್ರಿಕೋ ಕಾರುಜೋ ಅಂತ. ಎನ್ರಿಕೋ ಕಾರುಜೋ ಎಂಥ ಹಾಡುಗಾರ ಅಂದ್ರೆ, ಅವನು ಹಾಡು ಕೇಳೋದಕ್ಕೆ ಜನ ಒಂದೊಂದು ವರ್ಷಗಟ್ಟಲೆ ಕಾಯ್ತಿದ್ರಂತೆ. ನೂರಾರು ಮೈಲಿ ದಾಟಿ ಬಂದು ಕೇಳಬೇಕು. ಆತ ತಾನು ಬದುಕಿದಾಗಲೇ ದಂತಕತೆ ಆದಂತ ಅವನು. ಅವನ ಕಾರ್ಯಕ್ರಮ ಆಗ್ತದೆ ಅಂದ್ರೆ ಆರಾರು ತಿಂಗಳು ಮೊದಲು ಟಿಕೆಟ್ ಬುಕ್ ಆಗ್ಬಿಡ್ಬೇಕಂತೆ. ಅಷ್ಟು ಅದ್ಭುತ ಹಾಡುಗಾರ, ಅಷ್ಟೇ ವಿನಯವಂತ. ಎಂಥ ದೊಡ್ಡ ಸಾಧನೆ ಮಾಡಿದ್ರು ಕೂಡ ಒಂದು ವಯಸ್ಸು ಅಂತ ಇರುತ್ತಲ್ಲ, ವಯಸ್ಸಾದ್ಮೇಲೆ ಆ ಮಟ್ಟ ಉಳಿಯೋಕಾಗಲ್ಲ. ಯಾಕಂದ್ರೆ ಯಶಸ್ಸಿನ ಶಿಖರದ ಮೇಲೆ ಜಾಸ್ತಿ ಜಾಗ ಇಲ್ಲ, ಬಹಳ ಹೊತ್ತು ಇರೋದಕ್ಕೂ ಆಗೋದಿಲ್ಲ. ಅವನಿಗೆ ಸುಮಾರು 65 ವರ್ಷ ಆಯ್ತು. ಧ್ವನಿಯಲ್ಲಿ ಸ್ವಲ್ಪ ಕರಕರ ಬರ್ತಾ ಇತ್ತು. ಅವನಿಗನಿಸ್ತು ಇನ್ನು ಉಚ್ಚ ಮಟ್ಟದಲ್ಲಿ ಇರೋಕೆ ಸಾಧ್ಯ ಇಲ್ಲ ಅನಿಸ್ತು. ಅವನೀಗ ಕಮ್ಮಿ ಆಗ್ತಾ ಇತ್ತು ಪ್ರಭಾವ. ಆ ಹೊತ್ತಿಗೆ ಇನ್ನೊಬ್ಬ ಹಾಡುಗಾರತಿ ಹುಡುಗಿ, ಎಡಿತ್ ಮೇಸನ್ ಅಂತ ಹುಡುಗಿ, ಸುಮಾರು 23-24 ವರ್ಷ ಹುಡುಗಿ, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ಲು. ಆಕೆ ಜನಪ್ರಿಯಳಾಗಿ ಮೇಲೆ ಬರ್ತಾ ಇದ್ಲು. ಸಮಾಜದಲ್ಲಿ ಆಗೋದೇ ಹಾಗಲ್ವಾ, ಯಾರೋ

0: ಅವರು ಮರೆ ಆಗ್ತಾ ಇದ್ದ ಹಾಗೆ ಮತ್ತೊಂದು ಚಿತ್ರ ಕಣ್ಮುಂದ್ ಬರ್ತದೆ. ಆ ಹುಡುಗಿಗೊಂದು ಆಸೆ ಇತ್ತು. ಏನ್ ಆಸೆ ಅಂದ್ರೆ, ಏನಾದ್ರೂ ಮಾಡಿ ಎನ್ರಿಕೋ ಕಾರುಜು ಜೊತೆ ಹಾಡಬೇಕು, ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಹಾಡಬೇಕು ಅಂತ ಆಸೆ. ಸಾಧ್ಯ ಇರಲಿಲ್ಲ. ಆತ ನಕ್ಷತ್ರ ಎತ್ತರದಲ್ಲಿ ಕೂತಿದ್ದಾನೆ, ಹೇಗೆ ಸಿಗ್ಬೇಕು ಹುಡುಗಿಗೆ? ಮೂರ್ನಾಲ್ಕು ಸಲ ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ ಆಗ್ಲಿಲ್ಲ ಆಗ್ಲಿಲ್ಲ. ಕೊನೆಗೆ ಹೋಗಿ ಗಂಟು ಬಿದ್ಲು, ನೀವು ಸಂಗೀತದ ದೇವರೇ ಆಗಿದ್ದೀರಿ ಸರ್, ನನ್ನ ಜೊತೆ ಒಂದು ಹಾಡು ಹಾಡ್ಬೇಕು ನೀವು. ಒಪ್ಕೊಂಡ, ಅವನು ಒಪ್ಕೊಂಡು ಒಂದು ಫಿಕ್ಸ್ ಆಯ್ತು. ಇಟಲಿ ಒಳಗೆ ದೊಡ್ಡ ಒಪೆರಾ ಹೌಸ್ ಅದನ್ನ ಬುಕ್ ಮಾಡಿದ್ರು, 5,000 ಜನ ಕೂತ್ಕೊಳ್ಳುವಂತ ಜಾಗ. ಅವತ್ತಿನ ದಿವಸ ಜನ ದುಡ್ಡು ಕೊಟ್ಟು ನೆಲದ ಮೇಲೆ ಕೂತಿದ್ದಾರೆ, 6,000 ಜನ ಬಂದಿದ್ದಾರೆ. ಒಂದು ಮಹಾನ್ ಸಂಗೀತ ಸಾಧಕ ಒಂದ್ ಕಡೆಗಾದ್ರೆ, ಯುವ ಸಂಗೀತಗಾರ್ತಿ ಮೇಲೆ ಬರೋಳು ಅವಳೊಬ್ಳು, ಇಬ್ರು ಬರ್ತಾರೆ ಅಂತ ಜನ ಕಿಕ್ಕಿರಿದು ಕೂತಿದ್ದಾರೆ. ನಿಮ್ ಕಣ್ಮುಂದ್ ಚಿತ್ರ ಬರಬೇಕು ಕೇಳುಗ್ರೆ. ಆ ಸ್ಟೇಜ್ ನಲ್ಲಿ ಹೋಗ್ಬೇಕಾದ್ರೆ ಸಂಗೀತಗಾರರು ಮೆಟ್ಲತ್ತಿ ಮೇಲೆ ಹೋಗ್ಬೇಕು, ಮುಂದೆ ಪರದೆ ಹಾಕಿರ್ತಾರೆ, ಹಿಂದೆ ಕೂತ್ಕೋಬೇಕು. ಅವ್ರು ಮೇಲ್ ಮೆಟ್ಲು ಹತ್ತಿ ಹೋಗ್ತಾ ಇದ್ದಾರೆ. ಮೇಲಿನ ಮೆಟ್ಲಲ್ಲಿ ಎನ್ರಿಕೋ ಕಾರುಜೋ ಇದ್ದಾನೆ, ಹಿಂದಿನ ಮೆಟ್ಲಲ್ಲಿ ಎಡಿತ್ ಮೇಸನ್ ಇದ್ದಾಳೆ. ಆಕೆ ನೋಡಿದ್ಲು ಎನ್ರಿಕೋ ಕಾರುಜೋ ಕೈ ನಡುಗ್ತಾ ಇದೆ. ತಕ್ಷಣ ಆಕೆ ಕೈ ಹಿಡಿದು, ಸರ್ ಆರೋಗ್ಯ ಚೆನ್ನಾಗಿದೆಯಲ್ಲ ಸರ್ ಅಂದ್ಲು. ಚೆನ್ನಾಗಿದ್ದೇನಮ್ಮ, ಏನು ತೊಂದರೆ ಇಲ್ಲ ಅಂತ ಅವರಂದ್ರು. ಅಲ್ಲ ಸರ್, ಕೈ ನಡುಗ್ತಾ ಇದೆಯಲ್ಲ ಅದಕ್ಕೆ ಕೇಳಿದೆ ಅಂದ್ಲು. ಕಾರುಜೋ ಹೇಳಿದ ಮಾತು, ಇಲ್ಲ ಎಡಿತ್, ಆರೋಗ್ಯ ಚೆನ್ನಾಗಿದೆ, ಆದ್ರೆ ಭಯ ಆಗ್ತಾ ಇದೆ, ಅದು ಕೈ ನಡುಗ್ತಾ ಇದೆ ಅಂದಂತ. ಆಕೆ ಗಾಬರಿ ಆಯ್ತು. ಸರ್ ನಿಮ್ಗೆ ಯಾಕೆ ಗಾಬರಿ ಆಗ್ಬೇಕು ಸರ್, ನನಗೆ ಗಾಬರಿ ಆಗ್ಬೇಕು? ನೀವು ದೇವರಾಗ್ಬಿಟ್ಟಿದ್ದೀರಿ ಸಂಗೀತದಲ್ಲಿ, ಸಂಗೀತದ ಸೀಮಾ ಪುರುಷ ನೀವು. ನಿಮ್ ಪಕ್ಕದಲ್ಲಿ ನಿಂತು ಹಾಡ್ಬೇಕಾದ್ರೆ ನನಗ್ ಧೈರ್ಯ ಬರ್ಬೇಕಲ್ಲ, ನನಗೆ ಹೆದರಿಕೆ ಆಗ್ಬೇಕು, ನಿಮ್ಗೆ ಯಾಕೆ ಹೆದರಿಕೆ ಸರ್ ಅಂದ್ರು. ಆಗ ಎನ್ರಿಕೋ ಕಾರುಜೋ ಹೇಳಿದ ಮಾತನ್ನ ನಾವು ಯಾರು ಎಂದೂ ಮರಿಬಾರ್ದು. ಆತ ಹೇಳ್ತಾನೆ, ಎಡಿತ್ ನೀನ್ ಭಯ ಪಡೋ ಕಾರಣ ಇಲ್ಲಮ್ಮ, ನನಗ್ ಭಯ ಇರ್ಬೇಕಾದದ್ದು. ಜನ ನಿನ್ನಿಂದ 100% ಅಪೇಕ್ಷೆ ಮಾಡ್ತಾರೆ, ಆದ್ರೆ ನನ್ನ ಕಡೆಯಿಂದ 100-150% ಅಪೇಕ್ಷೆ ಮಾಡ್ತಾರೆ. ಒಂದು ಸಲ ಸಾಧನೆಯ ಮಟ್ಟಕ್ಕೆ ಹೋಗ್ಬಿಟ್ರೆ ಒಂದು ಚೂರ್ ಕಮ್ಮಿ ಆದ ಸಾಕು, ಅಯ್ಯೋ ಮೊದಲು ನಂಗಿಲ್ಲ ಈಗ ಬಿದ್ದೋಯ್ತು ಅಂತಾರೆ. ತೆಂಡೂಲ್ಕರ್ ಸಫರ್ ಆದದ್ದು, ಅವನು ಆಡೋಕ್ ಹೋದ ಪ್ರತಿ ಸಲ 100 ಹೊಡಿತಾನೆ ಅಂತ ಕಾಯ್ಬೇಕು ಜನ. 80 ಹೊಡೆದ್ರು ಇಲ್ಲ ರೀ ಮೊದ್ಲಿನ ಆಟ ಇಲ್ಲ ಅಂತಾರೆ. ಅದಕ್ಕೆ ಆತ ಹೇಳದಂತ ಮಾತ ಹುಡುಗಿ ಹೇಳ್ತಾನೆ, ಅಮ್ಮ ಪರ್ವತವನ್ನು ಏರೋದು ಬಹಳ ಸುಲಭ ಮಗಳೇ, ಆದ್ರೆ ನಿಲ್ಲೋದು ಬಹಳ ಕಷ್ಟಮ್ಮ. ಒಂದು ಚೂರ್ ಆಯ ತಪ್ಪಿದ್ರು ಕೂಡ ಕೆಳಗೆ ಬೀಳೋದು ಅನಿವಾರ್ಯ ಆಗ್ತದೆ. ಅದಕ್ಕೆ ಯಶಸ್ಸುನು ಹಾಗೇನೆ, ಎತ್ತರಕ್ಕೇರಿದ ಮನುಷ್ಯ ತುಂಬಾ ಜಾಗರೂಕನಾಗಿರ್ಬೇಕು. ನೀನು ಭಯ ಬೇಡ ಮಗಳೇ, ಭಗವಂತ ನಿನ್ನ ಒಳ್ಳೇದ್ ಮಾಡ್ಲಿ ಅಂತ ಆಶೀರ್ವಾದ ಮಾಡಿದ. ಕಾರ್ಯಕ್ರಮ ಅದ್ಭುತವಾಗಿ ಬಂತಂತೆ. ಯಶಸ್ಸನ್ನು ಪಡೆಯೋದು ಬಹಳ ಸುಲಭ ಸ್ನೇಹಿತರೆ. ಯಶಸ್ಸಿನ ಶಿಖರದಲ್ಲಿ ಉಳಿಬೇಕಾದ್ರೆ ಮಾಡಬೇಕಾದಂತ ಅವಿರತ ಪ್ರಯತ್ನ ಇದೆಯಲ್ಲ, ಅದು ಅದ್ಭುತವಾದದ್ದು, ಅದು ಯಾವತ್ತೂ ಕಡಿಮೆ ಆಗಬಾರ್ದು.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ. ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಈಗ ಭಕ್ತಿಗೀತೆಗಳು.

0: soap sandal.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಸಹಾಯವಾಣಿ ಚಿಂತನ ವಿದ್ಯಾಭರತನಹಳ್ಳಿ ಅವರಿಂದ.
1: ಮನುಷ್ಯ ಒಂಟಿ ಜೀವಿಯಲ್ಲ, ಸಂಘಜೀವಿ. ಹುಟ್ಟಿನಿಂದ ಸಾವಿನವರೆಗೆ ವಿವಿಧ ವ್ಯಕ್ತಿಗಳೊಂದಿಗೆ ಯಾವುದೋ ಒಂದು ರೀತಿಯ ನಂಟನ್ನು ಹೊಂದಿರುತ್ತೇವೆ. ಈ ನಂಟನ್ನೇ ನಾವು ಸಂಬಂಧ ಎನ್ನುತ್ತೇವೆ. ಸಂಬಂಧ ಎಂಬುದು ಕೇವಲ ಎರಡು ವ್ಯಕ್ತಿಗಳ ನಡುವಿನ ಸಂಪರ್ಕವಲ್ಲ, ಅದು ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಭಾವನೆಗಳ ಸಮ್ಮಿಲನ. ಸುಂದರವಾದ ಸಂಬಂಧಗಳು ನಮ್ಮ ಜೀವನಕ್ಕೆ ಅರ್ಥ ಮತ್ತು ಉದ್ದೇಶವನ್ನು ನೀಡುತ್ತದೆ. ಸಂಬಂಧದ ಹಲವು ರೂಪಗಳು. ಸಂಬಂಧಗಳನ್ನು ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಹಲವು ವಿಧಗಳಾಗಿ ಗುರುತಿಸಬಹುದು. ರಕ್ತ ಸಂಬಂಧಗಳು, ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರ ನಡುವಿನ ನಂಟು, ಹುಟ್ಟಿನಿಂದಲೇ ಬರುವಂತಹ ನಂಟು. ಈ ಸಂಬಂಧಗಳು ಭದ್ರತೆಯನ್ನು, ಒಂದು ಸಂಸ್ಕಾರವನ್ನು ನೀಡುವಂತಹದ್ದು. ಇನ್ನು ಎರಡನೆಯದು ಸ್ನೇಹ ಸಂಬಂಧ. ರಕ್ತ ಸಂಬಂಧಕ್ಕಿಂತ ಮಿಗಿಲಾದುದು ಸ್ನೇಹ ಎಂಬ ಮಾತಿದೆ. ನಾವು ನಮ್ಮ ಇಷ್ಟದಂತೆ ಆರಿಸಿಕೊಳ್ಳುವ ಏಕೈಕ ಸಂಬಂಧವಿದು. ಕಷ್ಟ ಸುಖಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸ್ನೇಹ ಅತಿ ಮುಖ್ಯ. ಮೂರನೇದು ವೈವಾಹಿಕ ಸಂಬಂಧ. ಇಬ್ಬರು ವ್ಯಕ್ತಿಗಳು ಜೀವನ ಪರ್ಯಂತ ಜೊತೆಯಾಗಿ ಬಾಳಲು ಮಾಡಿಕೊಂಡಿರುವ ಒಪ್ಪಂದ. ಇದು ಬಹಳ ಸೂಕ್ಷ್ಮ ಸಂಬಂಧ. ಪರಸ್ಪರ ನಿಷ್ಠೆ, ಗೌರವ, ತಾಳ್ಮೆ, ಸಹ

0: ಪ್ರೀತಿ, ಹಕ್ಕು ಎಲ್ಲವನ್ನೂ ಒಳಗೊಂಡಿರುವಂಥದ್ದು. ಇನ್ನು ಸಾಮಾಜಿಕ ಮತ್ತು ವೃತ್ತಿಪರ ಸಂಬಂಧಗಳು. ಸಮಾಜದಲ್ಲಿ ಬೆರೆಯುವಾಗ ನೆರೆಹೊರೆಯವರೊಂದಿಗೆ ಅಥವಾ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಮಾಲೀಕರೊಂದಿಗೆ ಬೆಳೆಸಿಕೊಳ್ಳುವಂಥ ಬಾಂಧವ್ಯಗಳು. ಐದನೇದು ಅಂತಾರಾಷ್ಟ್ರೀಯ ಸಂಬಂಧ. ಇದು ವ್ಯಾವಹಾರಿಕ ಸಂಬಂಧವಾಗಿರುತ್ತದೆ. ಸಂಬಂಧಗಳಲ್ಲಿ ಹಲವು ರೀತಿಯ ಸಂಬಂಧಗಳನ್ನು ನಾವು ಹೇಳಬಹುದು. ಜೀವನದಲ್ಲಿ ಏರಿಳಿತಗಳು ಸಹಜ. ಸೋತಾಗ ಸಾಂತ್ವನ ಹೇಳಲು, ಗೆದ್ದಾಗ ಸಂಭ್ರಮಿಸಲು ಆತ್ಮೀಯರು ಬೇಕು. ಉತ್ತಮ ಸಂಬಂಧಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಧೈರ್ಯ ತುಂಬುತ್ತದೆ. ಅಹಂಕಾರ ಮತ್ತು ಸಂವಹನದ ಕೊರತೆಯಿಂದಾಗಿ ಚಂದದ ಸಂಬಂಧಗಳು ಮುರಿದು ಬೀಳುತ್ತವೆ. ನಾವು ಬೆರೆಯುವ ಜನರ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಮನೆಯಲ್ಲಿ ಹಿರಿಯರೊಂದಿಗಿನ ಸಂಬಂಧ ನಮಗೆ ಗೌರವ ಮತ್ತು ಶಿಸ್ತನ್ನು ಕಲಿಸಿದರೆ, ಸ್ನೇಹಿತರೊಂದಿಗಿನ ಸಂಬಂಧ ನಮಗೆ ಹೊಂದಾಣಿಕೆಯನ್ನು ಕಲಿಸುತ್ತದೆ. ಹೊಂದಿಕೊಳ್ಳುವ ಗುಣ ಇಲ್ಲದವರಿಗೆ ಸ್ನೇಹ ಕೊರತೆಯಾಗುತ್ತದೆ. ಎಷ್ಟೇ ಹಣ ಅಂತಸ್ತು ಇದ್ದರೂ ಹಂಚಿಕೊಳ್ಳಲು ಪ್ರೀತಿಪಾತ್ರರು ಇಲ್ಲದಿದ್ದರೆ ಜೀವನ ಶೂನ್ಯವೆನಿಸುತ್ತದೆ. ಒಳ್ಳೆಯ ಸಂಬಂಧಗಳು ಜೀವಕ್ಕೆ ಚೈತನ್ಯ ನೀಡುತ್ತವೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಬೆಳೆದಂತೆ ಮನುಷ್ಯ ಮನುಷ್ಯರ ನಡುವೆ ಅಂತರ ಹೆಚ್ಚುತ್ತಿದೆ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದು ಹೋಗಿರುವ ನಾವು ಪಕ್ಕದ ಜೀವದೊಂದಿಗೆ ಮಾತು ಬೇಕಿಲ್ಲದವರಂತೆ ವರ್ತಿಸುತ್ತಿದ್ದೇವೆ. ಅವಿಭಕ್ತ ಕುಟುಂಬಗಳು ಮಾಯವಾಗಿ ವಿಭಕ್ತ ಕುಟುಂಬಗಳು ಹೆಚ್ಚುತ್ತಿರುವುದು ಸಂಬಂಧಗಳ ಬಿರುಕಿಗೆ ಕಾರಣವಾಗುತ್ತಿದೆ. ಅಸಹನೆ, ಅಸಹಕಾರ ಮತ್ತು ಸಮಯದ ಅಭಾವದಿಂದಾಗಿ ಸುಂದರ ಸಂಬಂಧಗಳು ನಿರ್ಜೀವವಾಗುತ್ತಿದೆ. ಸುಂದರ ಹೂ ಬಿಡಲು ಗಿಡಕ್ಕೆ ಹೇಗೆ ಆರೈಕೆ ಬೇಕೋ ಹಾಗೆ ಸಂಬಂಧಗಳಿಗೆ ಕೂಡ. ಸೂಕ್ತ ಪೋಷಣೆ ಇಲ್ಲದಿದ್ದರೆ ಗಟ್ಟಿ ಸಂಬಂಧಗಳು ಕೂಡ ಶಿಥಿಲವಾಗುತ್ತಾ ಹೋಗುತ್ತದೆ. ಸಂಬಂಧ ಉಳಿಯುವಲ್ಲಿ ಸಂವಹನ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಮನಬಿಚ್ಚಿ ಮಾತಾಡುವುದು ಸಂಬಂಧದ ಅಡಿಪಾಯ. ತಪ್ಪು ತಿಳುವಳಿಕೆಗಳಾದಾಗ ಕುಳಿತು ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು. ಚರ್ಚೆಗೆ ಅವಕಾಶವಿಲ್ಲದ ಸಂಬಂಧಗಳು ನಿಧಾನಕ್ಕೆ ಸಾಯುತ್ತಾ ಹೋಗುತ್ತವೆ. ಮಾನಸಿಕ ಒತ್ತಡವನ್ನುಂಟು ಮಾಡುತ್ತದೆ. ಕೆಲಸದ ಒತ್ತಡದ ನಡುವೆಯೂ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಸಮಯವನ್ನು ಮೀಸಲಿಡಬೇಕು. ಪ್ರತಿಯೊಬ್ಬರಿಗೂ ಅವರದೇ ಆದ ವಿಚಾರಗಳು ಭಾವನೆಗಳು ಇರುತ್ತವೆ. ಅದನ್ನು ಗೌರವಿಸುವುದು ಮತ್ತು ಅತಿಯಾದ ನಿರೀಕ್ಷೆ ಮಾಡದಿರುವುದು ಸಂಬಂಧವನ್ನು ದೀರ್ಘಕಾಲ ಉಳಿಸುತ್ತದೆ. ಸಂಬಂಧಗಳ ನಡುವೆ ಅವಹೇಳನ, ಕಠೋರ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಹಾಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಮರೆಯುವ ಗುಣ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ತಾಯಿ ಮಕ್ಕಳ ಸಂಬಂಧದ ಹೊರತಾದ ಇನ್ನೆಲ್ಲ ಸಂಬಂಧಗಳಿಗೂ ಒಂದು ಪರಿಧಿ ಇರುತ್ತದೆ, ಮಿತಿ ಇರುತ್ತದೆ. ಎಚ್ಚರದಿಂದ ನಿಭಾಯಿಸಬೇಕಾಗುತ್ತದೆ. ಪ್ರೀತಿಯೊಂದೇ ಎಲ್ಲ ಸಂಬಂಧಗಳನ್ನು ಗಟ್ಟಿಯಾಗಿ ಇಡಬಲ್ಲವುದು. ಪ್ರೀತಿ, ವಿಶ್ವಾಸ, ನಂಬಿಕೆಯ ಆಧಾರದ ಮೇಲೆ ಕಟ್ಟಿದ ಸಂಬಂಧಗಳು ಜೀವನದ ಕೊನೆಯವರೆಗೂ ನೆರಳಾಗಿ ನಮ್ಮನ್ನು ಪೊರೆಯುತ್ತವೆ. ಪ್ರೀತಿಯೊಂದೇ ಇರಲಿ ಜೀವಜಾಲದ ನಡುವೆ ಅನ್ನುತ್ತಾ ಎಲ್ಲರನ್ನೂ ಪ್ರೀತಿಸೋಣ, ಬಾಂಧವ್ಯ ಬೆಳೆಸೋಣ.
1: ಇದುವರೆಗೂ ವಿದ್ಯಾಭರತನಹಳ್ಳಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಈಗ ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಈಗ ರೈತರಿಗೆ ಸಲಹೆ.
3: ಕೃಷಿ ಬೆಳೆಗಳ ಜೊತೆ ಜೊತೆಗೆ ಒಂದಷ್ಟು ಗಿಡಮರಗಳನ್ನು ನೆಟ್ಟು ಬೆಳೆಸುವುದರಿಂದ ರೈತರಿಗೆ ಅನೇಕ ಉಪಯೋಗಗಳಿವೆ. ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಗಿಡಮರಗಳನ್ನು ನೆಟ್ಟು ಬೆಳೆಸುವುದರಿಂದ ನೇರವಾಗಿ ಮಣ್ಣಿಗೆ ಹೆಚ್ಚಿನ ಒಂದು ಪೋಷಕಾಂಶ ಲಭ್ಯ ಆಗುವಾಗ ಮಾಡಬಹುದು. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಮಣ್ಣಿನ ಕೊಚ್ಚಣೆಯನ್ನು ಕಡಿಮೆ ಮಾಡಬಹುದು. ಹಾಗೆಯೇ ಪೂರಕವಾಗಿ ಒಂದಷ್ಟು ಆದಾಯವನ್ನು ಕೂಡ ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಗ್ಲಿರಿಸೀಡಿಯಾ ಅಥವಾ ಗೊಬ್ಬರದ ಗಿಡ ಎನ್ನುವಂತಹದ್ದು ಪ್ರೋಟೀನ್ ಸಮೃದ್ಧವಾಗಿರುವಂತಹ ಒಂದು ಮೇವಿನ ಬೆಳೆ ಹಾಗೂ ಹೆಚ್ಚಿನ ಪೋಷಕಾಂಶ ಇರುವ ಕಾರಣ ಇವುಗಳನ್ನು ನೆಟ್ಟು ಬೆಳೆಸುವಂತಹದ್ದು ಒಳ್ಳೆಯದು. ಕತ್ತರಿಸಿರುವಂತಹ ದಂಟು ಮತ್ತು ಎಲೆಗಳಿಂದ ರಾಸುಗಳಿಗೆ ಅಥವಾ ಜಾನುವಾರುಗಳಿಗೆ ಮೇವನ್ನು ತಯಾರಿಸುವುದಕ್ಕೆ ಸಾಧ್ಯ ಇದೆ. ಇದನ್ನು ಹುಲ್ಲು ಮತ್ತು ಮೆಕ್ಕೆಜೋಳದೊಂದಿಗೆ ಬೆರೆಸಿ ಕೊಡಬಹುದು. ಹಸಿರು ಬೇಲಿಗೆ ಇದನ್ನು ಬಳಸಿಕೊಳ್ಳಬಹುದು. ಖಾಲಿ ಜಾಗ, ಕಲ್ಲು ಬಂಡೆಗಳಿರುವಂತಹ ಪ್ರದೇಶಗಳಲ್ಲಿ, ರಸ್ತೆಯ ಅಂಚಿನಲ್ಲಿಯೂ ಕೂಡ ಇದನ್ನು ನೆಟ್ಟು ಬೆಳೆಸಬಹುದು. ಇದು ಸಾಕಷ್ಟು ಹಸಿರು ಸೊಪ್ಪನ್ನು ವೇಗವಾಗಿ ಉತ್ಪಾದಿಸುವಂತಹ ಗಿಡವಾಗಿದೆ. ಎಲೆಯು ಬೇಗನೆ ಮಣ್ಣಿನಲ್ಲಿ ಕುಳಿತದೆ. ಅದಕ್ಕಾಗಿ ಇದನ್ನು ಗೊಬ್ಬರದ ಗಿಡ ಎಂದು ಕೂಡ ಕರೆಯಲಾಗ್ತದೆ. ಇದನ್ನು ಹಸಿರು ಗೊಬ್ಬರವಾಗಿ ಬೆಳೆಸಬಹುದು. ಒಂದು ಎಕರೆಯ ಬೇಲಿಯಲ್ಲಿ ಈ ಗಿಡವನ್ನು ನೆಟ್ಟು ಬೆಳೆಸಿದರೆ ಸುಮಾರು 2 ಎಕರೆ ಭೂಮಿಗೆ ಬೇಕಾಗುವಷ್ಟು ಹಸಿರೆಲೆ ಗೊಬ್ಬರವನ್ನು ಪೂರೈಸಬಹುದು. ಇದನ್ನು ಎರೆಹುಳದ ಗೊಬ್ಬರ ತಯಾರಿಕೆಯಲ್ಲಿಯೂ ಕೂಡ ಬಳಸುವುದಕ್ಕೆ ಅವಕಾಶ ಇದೆ. ಹೆಚ್ಚಿನ ಪ್ರೋಟೀನ್ ಅಂಶ ಇರುವ ಕಾರಣ ಗ್ಲಿರಿಸಿಡಿಯನ್ನು ಮೇವಾಗಿ ಬಳಸಿದಾಗ ಹಾಲು ಮತ್ತು ಮಾಂಸದ ಉತ್ಪಾದನೆಯೂ ಕೂಡ ಹೆಚ್ಚಾಗ್ತದೆ. ಇನ್ನೊಂದು ಚಿಕ್ಕ ಗಿಡ ಆದರೆ ಹೆಚ್ಚು ಉಪಯುಕ್ತವಾದಂತಹ ಗಿಡ, ಅದುವೇ ಚೆಂಡು ಹೂವು ಅಥವಾ ಮೇರಿಗೋಲ್ಡ್. ಯಾವುದೇ ಬೆಳೆಯನ್ನು ಬೆಳೆಯುವುದು

0: ಇದ್ರು. ಅದರಲ್ಲಿ ಚೆಂಡು ಹೂವಿನ ಬೆಳೆಯನ್ನ ಅಂದರೆ ಗಿಡವನ್ನು ನೆಟ್ಟು ಬೆಳೆಸುವುದರಿಂದ ಅನೇಕ ಉಪಯೋಗಗಳಿವೆ. ಇವು ಜೇನು ಹುಳಗಳನ್ನು ಆಕರ್ಷಿಸುತ್ತದೆ. ಬೆಳೆಯ ಸುತ್ತಲೂ ಚೆಂಡು ಹೂವಿನ ಗಿಡವನ್ನು ಹಾಕಿದರೆ ಪರಾಗಸ್ಪರ್ಶ ಕ್ರಿಯೆ ಚೆನ್ನಾಗಿ ನಡೆದು ಇಳುವರಿ ಕೂಡ ಹೆಚ್ಚಾಗುವುದಕ್ಕೆ ಅನುಕೂಲವಾಗುತ್ತದೆ. ಇದರ ಬೇರುಗಳಲ್ಲಿ ಸಾರಜನಕ ಸ್ಥಿರೀಕರಿಸುವಂತಹ ರೈಸೋಬಿಯಂ ಗಂಟುಗಳು ಕೂಡ ಇರುತ್ತವೆ. ಇದರಿಂದಾಗಿ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಹೆಚ್ಚು ಹೆಚ್ಚು ಸ್ಥಿರೀಕರಿಸಿ ಬೆಳೆಗಳಿಗೆ ಪೂರೈಸುತ್ತವೆ. ಪ್ರತಿ ಎರಡು ಸಾಲುಗಳ ಮಧ್ಯೆ ಈ ಹೂವಿನ ಒಂದು ಸಾಲು ಇರುವ ಹಾಗೆ ನಾಟಿ ಮಾಡಿದರೆ ಕೀಟ ಮತ್ತು ರೋಗಗಳ ಬಾಧೆಯನ್ನು ಕೂಡ ತಡೆಗಟ್ಟಬಹುದು. ಯಾವುದೇ ಹಣ್ಣಿನ ತೋಟದಿಂದ ಹಿಡಿದು ಕಬ್ಬು ಬೆಳೆಯುವವರೆಗೆ ಅಲ್ಲಲ್ಲಿ ಮಧ್ಯೆ ಮಧ್ಯೆ ಅಥವಾ ಬದುವಿನ ಸುತ್ತ ಚೆಂಡು ಹೂವಿನ ಗಿಡವು ಇರುವ ಹಾಗೆ ನೋಡಿಕೊಳ್ಬೇಕು. ಆಗಾಗ ಹೂಗಳನ್ನು ಮಾರಿಸಿ ಗಳಿಸುವ ಆದಾಯಕ್ಕಿಂತ ಇದು ಹೆಚ್ಚು ಉಪಯುಕ್ತವಾದಂತಹ ಗಿಡವಾಗಿದೆ. ಹಾಗೆಯೇ ಹಾನಿಕಾರಕವಾದಂತಹ ಕೀಟಗಳು ಕೂಡ ಚೆಂಡು ಹೂವಿನ ಗಿಡಕ್ಕೆ ಆಕರ್ಷಿತವಾಗುತ್ತವೆ. ಹಾಗಾಗಿ ಮುಖ್ಯ ಬೆಳೆಯು ಕೀಟಗಳಿಂದ ರಕ್ಷಣೆಯನ್ನು ಪಡೆಯಬಹುದು. ಬೇವು ಇನ್ನೊಂದು ಪ್ರಮುಖವಾದಂತಹ ಗಿಡ. ಇದರ ಪ್ರತಿಯೊಂದು ಭಾಗವೂ ಕೂಡ ರೈತರಿಗೆ ಉಪಯುಕ್ತವೇ ಆಗಿದೆ. ಬೇವಿನ ಮರವು ವಾತಾವರಣದಲ್ಲಿರುವಂತಹ ಕಲುಷಿತ ಹವಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುವುದರಿಂದ ಬೇವು ಪರಿಸರ ಶುದ್ಧೀಕರಣದಲ್ಲಿ ಕೂಡ ಸಹಕರಿಸುತ್ತದೆ. ಕೃಷಿಯಲ್ಲಿ ಗೊಬ್ಬರದ ಬಳಕೆ ಪ್ರಾರಂಭ ಆದಾಗಿನಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ಬೇವಿನನ್ನ ನಾವು ಬಳಸ್ತಾ ಇದ್ದೇವೆ. ಬೇವಿನ ಹಿಂಡಿಯು ಹೆಚ್ಚಿನ ಸಾರಜನಕ ಪೋಷಕಾಂಶವನ್ನು ಹೊಂದಿದೆ ಹಾಗೂ ಮಣ್ಣಿನ ಗುಣಲಕ್ಷಣಗಳನ್ನು ಸುಧಾರಿಸುವುದಕ್ಕೆ ಇವು ನೆರವಾಗ್ತವೆ. ಬೇವಿನ ಹಿಂಡಿಯಲ್ಲಿ 4% ಸಾರಜನಕ, 1.1% ರಂಜಕ ಹಾಗೂ 1.5% ಪೊಟ್ಯಾಷಿಯಂ ಅಂಶ ಇರುತ್ತದೆ. ಬೇವಿನ ಎಲೆ ಹಾಗೂ ಬೀಜಗಳನ್ನು ಸಾವಯವ ಗೊಬ್ಬರ ಇಲ್ಲವೇ ಕೀಟನಾಶಕವಾಗಿಯೂ ಕೂಡ ಬಳಸಬಹುದು. ಒಂದು ಬೇವಿನ ಮರ ವರ್ಷಕ್ಕೆ ಸುಮಾರು 50 ಕಿಲೋದಷ್ಟು ಹಣ್ಣನ್ನು ಕೊಡುತ್ತದೆ. ಇವುಗಳನ್ನು ಗೊಬ್ಬರದ ಜೊತೆ ಬೆರೆಸಬಹುದು ಇಲ್ಲವೇ ಜಜ್ಜಿ ನೀರಿನಲ್ಲಿ ನೆನೆಸಿ ಕೀಟನಾಶಕವಾಗಿ ಬಳಸಬಹುದು. ಹಲವಾರು ಕೀಟನಾಶಕ ತಯಾರಿಸುವುದಕ್ಕೆ ಪೇಸ್ಟ್ ಹಾಗೂ ಸೋಪು ತಯಾರಿಯಲ್ಲಿಯೂ ಕೂಡ ಬೇವನ್ನು ಬಳಸಲಾಗ್ತದೆ. ನುಗ್ಗೆ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಗಿಡವಾಗಿದ್ದು ಇದು ಕೂಡ ರಸ್ತೆಯ ಬದಿಗಳಲ್ಲಿ ಜಮೀನಿನ ಪಕ್ಕದಲ್ಲಿಯೂ ಕೂಡ ಇದನ್ನು ಬೆಳೆಯಬಹುದು. ಇದನ್ನು ಮೇವಾಗಿ ಹಾಗೂ ಹೆಚ್ಚು ಪೋಷಕಾಂಶವನ್ನು ಹೊಂದಿರುವಂತಹ ಅಡುಗೆ ತಯಾರಿಯಲ್ಲಿಯೂ ಕೂಡ ಇದನ್ನು ಬಳಸಬಹುದು.
1: ರೈತರಿಗೆ ಸಲಹೆ ಇದುವರೆಗೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಈಗ ಗಾನಸುಧೆ ಕೇಳಿ. ರತ್ನಪ್ರಭಾ ಜೋಶಿಯವರ ಧ್ವನಿಯಲ್ಲಿ ಜಗನ್ನಾಥದಾಸರ ಕೃತಿ ಗತಿ ಯಾವುದು.

ಗಾನಸುದ ಕಾರ್ಯಕ್ರಮ ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಧನ್ಯವಾದಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ರವಿವಾಸರೆ ಇತ್ಯುಕ್ತೆ ಆಗಸ್ಟ್ ಮಾಸಸ್ಯ ದ್ವಿತೀಯ ದಿನಾಂಕೆ ಮಾದಕ ಮುಕ್ತ ಯುವ ವಿಕಸಿತ ಭಾರತ ಸಂಕಲ್ಪಾಭಿಯಾನಸ್ಯ ಶುಭಾರಂಭೋ ವಿಧಾಸ್ಯತಿ. ವಸ್ತುತಸ್ತು ಏತತ್ ಮಾದಕ ಪದಾರ್ಥಾನ್ ವಿರುದ್ಧ್ಯ ಶತ ಸಪ್ತಾಹಾತ್ಮಕ ರಾಷ್ಟ್ರವ್ಯಾಪಿ ಜನಸಹಭಾಗಿತಾಂದೋಲನಂ ವರ್ತತೆ. ಏತಸ್ಯಾಭಿಯಾನಸ್ಯ ನೇತೃತ್ವಂ ಮೈ ಭಾರತ ಮಂಚಃ ಕರಿಷ್ಯತಿ. ಯಶ್ಚ ಯೂನಾಂ ನೇತೃತ್ವ ಕ್ಷಮತಾಯಾಃ ಅಥ ಚ ಸಾಮಾಜಿಕ ಸಹಭಾಗಿತಾಯಾಃ ಸಂವರ್ಧನಾಯ ಕಾರ್ಯಂ ಕರೋತಿ. ಅಸ್ಯ ಪದಕ್ಷೇಪಸ್ಯ ಉದ್ದೇಶ್ಯಂ ಜಾಗರೂಕತಾಯಾಃ ಸಾಮಾಜಿಕ ಸಹಭಾಗಿತಾಯಾಃ ಸತತ ಜನಸಹಯೋಗಸ್ಯ ಚ ಮಾಧ್ಯಮೇನ ಯೂನಾಂ ಸಂಘಟನಂ ಕೃತ್ವಾ ಮಾದಕ ಮುಕ್ತ ಭಾರತಸ್ಯ ನಿರ್ಮಾಣಂ ಇತ್ಯಸ್ತಿ. ಲೋಕಸಭಾಯಾಂ ಲೋಕಪರೀಕ್ಷಾ ಅನುಚಿತ

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 7:02 ಆಗುತ್ತಲಿದೆ. ಸರಿಯಾಗಿ 7:05ಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ ಕೇಳುತ್ತೀರಿ.

0: ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರೆ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ಮಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
0: ಕೇಳುಗರೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗುವುದು. ನಂತರ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಯಕೃತ್ತಿನ ಆರೋಗ್ಯ, ಈ ಕುರಿತು ಕಲ್ಬುರ್ಗಿಯ ಗ್ಯಾಸ್ಟ್ರೋ ಆಂಡ್ರೋಲಜಿಸ್ಟ್ ಡಾಕ್ಟರ್ ಶಿವಾನಂದ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸುವಿರಿ.
5: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ, ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
6: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
5: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
6: ನಮ್ಮ ಕನ್ನಡ ನಾಡು.
7: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶದ ವಿರುದ್ಧ ಮೇಲ್ಮನವಿಗೆ ತೀರ್ಮಾನ, ಮುಖ್ಯಮಂತ್ರಿ ಹೇಳಿಕೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳ ಪ್ರತಿಭಟನೆ. ರಾಜ್ಯದ ಬರ ಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆ, ಬರ ಘೋಷಣೆ ಮಾಡದೆ ಸರ್ಕಾರ ಜನರ ಜೀವನದ ಜೊತೆ ಆಟವಾಡುತ್ತಿದೆ, ವಿಪಕ್ಷ ನಾಯಕರ ಆರೋಪ. ಈಗ ವಾರ್ತೆಗಳ ವಿವರ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ನೀಡಿರುವ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಬಾರಿ ವರುಣನ ಕೃಪೆ ಇಲ್ಲದಿರುವುದರಿಂದ ಈ ಆದೇಶವನ್ನು ಪ್ರಶ್ನಿಸುವ ಕುರಿತು ಸಚಿವ ರಾಮಲಿಂಗಾರೆಡ್ಡಿ, ಅಡ್ವೊಕೇಟ್ ಜನರಲ್, ಕಾನೂನು ತಜ್ಞರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮೇಲ್ಮನವಿಗೆ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದಿದ್ದಾರೆ. ಬೆಂಗಳೂರಿಗೆ ಮರಳಿದ ನಂತರ ವಿರೋಧ ಪಕ್ಷದ ನಾಯಕರ ಜೊತೆಯೂ ಈ ಬಗ್ಗೆ ಚರ್ಚಿಸಲಾಗುವುದು. ಕಾವೇರಿ ಜಲಾನಯನ ಪ್ರದೇಶದ ಪರಿಸ್ಥಿತಿಯನ್ನು ರಾಜ್ಯಕ್ಕೆ ಭೇಟಿ ನೀಡಿ ಅವಲೋಕಿಸಿ ಎಂದು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರಿಗೆ ನಾವು ಮನವಿ ಮಾಡಿದ್ದೇವೆ. ಅವರಿಗೂ ವಾಸ್ತವ ಪರಿಸ್ಥಿತಿಯ ಅನುಭವ ಆಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ನಿರ್ಧಾರದಿಂದ ರಾಜ್ಯದ ಜನತೆ ಹಾಗೂ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಗಂಭೀರ ಸಮಸ್ಯೆಯನ್ನು ಮೆಟ್ಟಿ ನಿಲ್ಲಲು

0: ರಾಜಕೀಯ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲ ಪಕ್ಷಗಳ ನಾಯಕರು ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು ಎಂದರು. ರಾಜ್ಯದಲ್ಲಿ ಈಗ ಕೃಷಿ ಚಟುವಟಿಕೆಗಳಿಗೂ ನೀರಿಲ್ಲ, ಜನಸಾಮಾನ್ಯರಿಗೆ ಕುಡಿಯಲು ನೀರಿಲ್ಲದಂತಹ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಕಾವೇರಿ ಮಂಡಳಿ ತಮಿಳುನಾಡಿಗೆ ನಿರಂತರವಾಗಿ ನೀರು ಬಿಡುವಂತೆ ಆದೇಶಿಸಿರುವುದು ಸರಿಯಾದ ನಿರ್ಧಾರವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಪ್ರತಿಭಟನೆ ತೀವ್ರಗೊಳಿಸಿವೆ. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಾಮರಾಜನಗರ ಹೊರವಲಯದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಸರ್ಕಾರ ರೈತರ ಹಿತ ಕಾಯಬೇಕು, ಮೇಲ್ಮನವಿ ಸಲ್ಲಿಸಿ ವಸ್ತುಸ್ಥಿತಿ ಮನದಟ್ಟು ಮಾಡಬೇಕು, ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸಾಮೂಹಿಕ ನಾಯಕತ್ವದ ರೈತ ಸಂಘಟನೆ ಚಾಮರಾಜನಗರ ಬೆಂಗಳೂರು ದಿಂಡಿಗಲ್ ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸಿ ಕಾವೇರಿ ನೀರು ನಿರ್ವಹಣಾ ಸಮಿತಿ ವಿರುದ್ಧ ಆಕ್ರೋಶ ಹೊರಹಾಕಿತು. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮೈಸೂರು ಊಟಿ ಹೆದ್ದಾರಿ ತಡೆದು ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಒತ್ತಾಯಿಸಿದರು. ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಮೈಸೂರು ಬೆಂಗಳೂರಿನಲ್ಲಿಯೂ ಪ್ರತಿಭಟನೆಗಳು ನಡೆಯುತ್ತಿವೆ. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಎದುರಾಗುವ ಮುನ್ಸೂಚನೆ ಇರುವುದರಿಂದ ಆಗಸ್ಟ್ ಅಂತ್ಯದವರೆಗೆ ಮಳೆ ಪರಿಸ್ಥಿತಿ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಧಿಕೃತ ವರದಿ ಸಲ್ಲಿಸಲಾಗುವುದು ಎಂದರು. ಬರಪೀಡಿತ ಪ್ರದೇಶಗಳನ್ನು ಅಧಿಕೃತವಾಗಿ ಘೋಷಿಸಲು ಕೇಂದ್ರ ಸರ್ಕಾರ ಕೆಲವು ಕಠಿಣ ನಿಯಮ ಹಾಗೂ ಮಾನದಂಡಗಳನ್ನು ವಿಧಿಸಿದೆ. ಈ ಮಾನದಂಡಗಳನ್ನು ಸ್ವಲ್ಪ ಸಡಿಲಗೊಳಿಸುವಂತೆ ಕೇಂದ್ರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದೆ ಎಂದು ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆಯಿಂದ ಬೆಳೆಗಳು ನಾಶವಾಗಿದ್ದರೂ ಸರ್ಕಾರ ಬರ ಘೋಷಣೆ ಮಾಡದೆ ಜನರ ಜೀವದ ಜೊತೆ ಆಟವಾಡುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ಕೊಳ್ಳದ ಹಾರಂಗಿ ಜಲಾಶಯದಿಂದ ಕಳೆದ ಒಂದು ತಿಂಗಳಿನಿಂದ ಕದ್ದು ಮುಚ್ಚಿ ನೀರು ಹರಿಸಲಾಗುತ್ತಿದೆ. ಇದರಿಂದ ಬೆಂಗಳೂರು ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಎದುರಾಗಲಿದೆ. ತಕ್ಷಣವೇ ರಾಜ್ಯವನ್ನು ಬರಪೀಡಿತ ಎಂದು ಘೋಷಿಸದಿದ್ದರೆ ಮುಂಬರುವ ಶಾಸನಸಭೆಯ ಅಧಿವೇಶನ ನಡೆಯಲು ಬಿಡುವುದಿಲ್ಲ ಎಂದು ಆರ್ ಅಶೋಕ್ ಎಚ್ಚರಿಕೆ ನೀಡಿದರು. ರಾಜ್ಯದ ಚಿತ್ರದುರ್ಗ ಹಾಗೂ ಹಾಸನ ಜಿಲ್ಲೆಗಳಲ್ಲಿನ ಬರ ಪರಿಸ್ಥಿತಿ ಅವಲೋಕಿಸಲು ಬಿಜೆಪಿ ಅಧ್ಯಯನ ತಂಡ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ಜಿಲ್ಲೆಗಳಲ್ಲಿ ಕಳೆದ ಎರಡು ತಿಂಗಳಿಂದ ಸೂಕ್ತ ಮಳೆಯಾಗದೆ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳೆಗಳು ಒಣಗಿ ನಷ್ಟ ಅನುಭವಿಸುತ್ತಿರುವ ರೈತರ ಜಮೀನುಗಳಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಗ್ರಾಮಕ್ಕೆ ಭೇಟಿ ನೀಡಿದ ತಂಡ ಸೂರ್ಯಕಾಂತಿ ಬೆಳೆಹಾನಿ ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರೊಂದಿಗೆ ನೇರ ಸಂವಾದ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಳೆ ನಷ್ಟದ ಪ್ರಮಾಣ ಹಾಗೂ ಸ್ಥಳೀಯ ತೊಂದರೆಗಳ ಬಗ್ಗೆ ವಿವರವಾದ ಮಾಹಿತಿ ಪಡೆದರು. ಇನ್ನೊಂದೆಡೆ ಹಾಸನ ಜಿಲ್ಲೆಗೆ ಬಿಜೆಪಿ ಬರ ಅಧ್ಯಯನದ ಮತ್ತೊಂದು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ. ಹಾಸನ ತಾಲೂಕಿನ ಮೊಸಳೆ ಗ್ರಾಮಕ್ಕೆ ಭೇಟಿ ನೀಡಿದ ತಂಡ ಬರ ಅಧ್ಯಯನ ನಡೆಸಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯ ಮುಂದುವರೆದಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಒಟ್ಟು 834,31,612 ಮತದಾರರನ್ನು ಮೊದಲ ಕರಡು ಮತದಾರರ ಪಟ್ಟಿಯಿಂದ ಹೊರಗಿಡಲು ಗುರುತಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ

0: ಶಿವಕುಮಾರ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇದುವರೆಗೆ ಒಟ್ಟು 16,27,661 ಗಣತಿ ನಮೂನೆಗಳು ಡಿಜಿಟಲೀಕರಣಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 7,74,971 ಎನ್ಯುಮಿರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದ್ದು ಶೇಕಡಾ 85.83% ಪ್ರಗತಿಯಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 16,21,961 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು ಒಟ್ಟು 12,79,344 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ. ಶೇಕಡಾ 78.88% ಗಣಕೀಕರಣ ಕೊಂಡು ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದುವರೆಗೆ 40,21,039 ಗಣತಿ ನಮೂನೆ ವಿತರಿಸಲಾಗಿದ್ದು 19,68,056 ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ರಾಜ್ಯದ ವಿವಿಧೆಡೆ ನಿನ್ನೆ ಗುರುಪೌರ್ಣಿಮೆಯನ್ನು ಭಕ್ತಿಭಾವದಿಂದ ಆಚರಿಸಿ ಬದುಕು ರೂಪಿಸಿದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲಾಯಿತು. ವ್ಯಾಸಪೂರ್ಣಿಮೆ ಎಂದು ಕರೆಯಲ್ಪಡುವ ಈ ಹಬ್ಬದ ಈ ದಿನವನ್ನು ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಗುರುಗಳಿಗೆ ಸಮರ್ಪಿಸಲಾಗಿದ್ದು ತಮ್ಮ ಜ್ಞಾನ ಮಾರ್ಗದರ್ಶನ ಮತ್ತು ಆಶೀರ್ವಾದಗಳಿಂದ ಜೀವನ ರೂಪಿಸಿದ ಗುರುಗಳನ್ನು ಸ್ಮರಿಸಿ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಕೃತಜ್ಞತೆ ಸಲ್ಲಿಸಲಾಯಿತು. ಮಳೆ ಕೊರತೆ ಹಿನ್ನೆಲೆಯಲ್ಲಿ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನೆ ಹೆಚ್ಚಿಸಿ ರಾಜ್ಯದ ವಿದ್ಯುತ್ ಬೇಡಿಕೆ ಪೂರೈಸುತ್ತಿರುವ ಕರ್ನಾಟಕ ವಿದ್ಯುತ್ ನಿಗಮ ಕೆಪಿಸಿಎಲ್ ಅದಕ್ಕೆ ಅಗತ್ಯ ಕಲ್ಲಿದ್ದಲು ಸಂಗ್ರಹಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಇದಕ್ಕೆ ಪೂರಕವಾಗಿ ಕೆಪಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರ ಚೋಳನ್ ನೇತೃತ್ವದಲ್ಲಿ ನಿಗಮದ ಹಿರಿಯ ಅಧಿಕಾರಿಗಳು ಮಹಾರಾಷ್ಟದ ನಾಗಪುರದಲ್ಲಿರುವ ವೆಸ್ಟರ್ನ್ ಕೋಲ್ಫೀಲ್ಡ್ ಬ್ಯಾರಂಜ್ ಕ್ಯಾಪ್ಟಿವ್ ಕಲ್ಲಿದ್ದಲು ಗಣಿಗಳಿಗೆ ಭೇಟಿ ನೀಡಿದ್ದು ಕೆಪಿಸಿಎಲ್ ವತಿಯಿಂದ ನಿರ್ವಹಿಸಲಾಗುತ್ತಿರುವ ಆರ್ಟಿಪಿಎಸ್ಗೆ ಹೆಚ್ಚುವರಿ ಕಲ್ಲಿದ್ದಲು ರೇಖೆಗಳನ್ನು ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಸಮ್ಮತಿಸಿರುವ ಡಬ್ಲ್ಯೂಸಿಎಲ್ ಅಧಿಕಾರಿಗಳು ಪ್ರಸ್ತುತ ಪ್ರತಿದಿನ ನೀಡುತ್ತಿರುವ ಕಲ್ಲಿದ್ದಲು ಜತೆಗೆ ಪ್ರತಿನಿತ್ಯ 4,000 ಮೆಟ್ರಿಕ್ ಟನ್ ಹೆಚ್ಚುವರಿ ಕಲ್ಲಿದ್ದಲು ಒದಗಿಸಲು ಸಮ್ಮತಿಸಿದ್ದಾರೆ ಎಂದು ಕೆಪಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರ ಚೋಳನ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶದ ವಿರುದ್ದ ಮೇಲ್ಮನವಿಗೆ ತೀರ್ಮಾನ, ಮುಖ್ಯಮಂತ್ರಿ ಹೇಳಿಕೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳ ಪ್ರತಿಭಟನೆ. ರಾಜ್ಯದ ಪರಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆ, ಬರ ಘೋಷಣೆ ಮಾಡದೆ ಸರ್ಕಾರ ಜನರ ಜೀವದ ಜೊತೆ ಆಟವಾಡುತ್ತಿದೆ, ವಿಪಕ್ಷ ನಾಯಕರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:15. ಕೇಳಿ ಭಾವಗೀತೆಗಳನ್ನು. ಮೊದಲಿಗೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಬಿಆರ್ ಲಕ್ಷ್ಮಣರಾವ್ ಅವರ ಗೀತೆ ನನ್ನ ಹೃದಯವ ನಿನಗೆ ನೀಡಿದೆ.

0: ಆಕಾಶವಾಣಿ ಕಾರವಾರ, ಸಮಯ 7:31 ಈಗ ವಾಣಿಜ್ಯ ಪ್ರಕಟಣೆಗಳು.
1: ಇದೀಗ ಕೆಲವು ಪ್ರಕಟಣೆಗಳು.
2: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
3: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
4: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ.
1: ಮಳೆ ಬಂದಾಗ ನೀರು ವೇಗವಾಗಿ ಹರಿದು ಹೋದರೆ ಅದು ಕೇವಲ ನೀರಲ್ಲ, ಜೊತೆಗೆ ಭೂಮಿಯ ಫಲವತ್ತಾದ ಮಣ್ಣನ್ನು ಕೊಚ್ಚಿಕೊಂಡು

ಹರಿಯುವ ನೀರನ್ನು ಹಾಗೆ ಬಿಡಬೇಡಿ. ಸಣ್ಣ ಸಣ್ಣ ಅಡ್ಡಕಟ್ಟೆ ಬದುಗಳು ಮತ್ತು ಎಂಗು ಉಂಡಿಗಳನ್ನು ನಿರ್ಮಿಸಿ ವ್ಯರ್ಥವಾಗಿ ಹರಿಯುವ ನೀರನ್ನು ತಡೆಯೊಡ್ಡಿದರೆ ಇದೇ ನೀರು ನೆಲದ ಗರ್ಭಕ್ಕೆ ಜೀವ ಜಲವ ನೀಡುತ್ತದೆ, ಒಣಗಿದ ಭೂಮಿಗೆ ತಂಪನ್ನು ತರುತ್ತದೆ.

0: ಓಡುವ ನೀರನ್ನು ನಡೆಸೋಣ, ನಡೆಯುವ ನೀರನ್ನು ನಿಲ್ಲಿಸೋಣ. ನಿಂತ ಜಲವನ್ನು ನೆಲದೊಡಲಿಗೆ ಇಂಗಿಸಿ ನಾಳಿನ ಪೀಳಿಗೆಗೆ ಜೀವ ಜಲವ ಉಳಿಸೋಣ.
1: ಆಕಾಶವಾಣಿ ಕಾರವಾರ ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತೆ ಪ್ರಸಾರವಾಗುವುದು.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4777 2237 4788 2237 4999 STD code 08 ಕೇಳಿ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
0: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತ ಮೊಬೈಲ್ ಕಾಂಗ್ರೆಸ್ 2026 10ನೇ ಆವೃತ್ತಿಯ ಧ್ಯೇಯವಾಕ್ಯ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ. ಕೇರಳಂನಲ್ಲಿ ಭಾರಿ ಮಳೆ ಸಾಧ್ಯತೆ, 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಕಾಮನ್ವೆಲ್ತ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ ಭಾರತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗವಹಿಸುವವರು ನಶಾಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಯುವ ಜನರು ಮಾದಕ ವಸ್ತುಗಳ ದುರ್ಬಳಕೆಯಿಂದ ದೂರವಿರುವಂತೆ ಉತ್ತೇಜಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು 100 ವಾರಗಳ ಕಾಲ ದೇಶಾದ್ಯಂತ ಆಂದೋಲನವಾಗಿ ನಡೆಸಲಾಗುವುದು. ಪ್ರತಿ ಭಾನುವಾರ ಯುವಕರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ, ಸಮುದಾಯ ರ್ಯಾಲಿಗಳು ಹಾಗೂ ನಶಾಮುಕ್ತ ಪ್ರತಿಜ್ಞೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ವಿವರಿಸಿದ್ದಾರೆ. ಮೈ ಭಾರತ್ ಸ್ವಯಂ ಸೇವಕರು, ರಾಷ್ಟೀಯ ಸೇವಾ ಯೋಜನೆ, ಯುವಕ ಸಂಘಗಳು, ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಕೈಗಾರಿಕಾ ಸಂಘಟನೆಗಳು ಹಾಗೂ ಆಧ್ಯಾತ್ಮಿಕ ಸಂಸ್ಥೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ನವದೆಹಲಿಯಲ್ಲಿ ಭಾರತ ಮೊಬೈಲ್ ಕಾಂಗ್ರೆಸ್ ಐಎಂಸಿ 2026 10ನೇ ಆವೃತ್ತಿಯ ಧ್ಯೇಯವಾಕ್ಯವನ್ನು ಬಿಡುಗಡೆ ಮಾಡಿದರು. ಏಷ್ಯಾದ ಅತಿದೊಡ್ಡ ಡಿಜಿಟಲ್ ತಂತ್ರಜ್ಞಾನ ವೇದಿಕೆಯಾಗಿರುವ ಐಎಂಸಿ 2026

0: ಇಪ್ಪತ್ತಾರು ಅಕ್ಟೋಬರ್ 7-10 ನವದೆಹಲಿಯಲ್ಲಿ ನಡೆಯಲಿದೆ. ದೂರಸಂಪರ್ಕ ಇಲಾಖೆ ಮತ್ತು ಭಾರತೀಯ ಸೆಲ್ಯುಲಾರ್ ಆಪರೇಟರ್ಸ್ ಅಸೋಸಿಯೇಷನ್ ಜಂಟಿಯಾಗಿ ಆಯೋಜಿಸಿರುವ ಐಎಂಸಿ 2026 ಜಾಗತಿಕ ತಂತ್ರಜ್ಞಾನ ನಾವೀನ್ಯಕಾರರು, ದೂರಸಂಪರ್ಕ ಸೇವಾದಾರರು, ನವೋದ್ಯಮಿಗಳು, ಸ್ಟಾರ್ಟ್ಅಪ್ಗಳು, ಹೂಡಿಕೆದಾರರು, ಸಂಶೋಧಕರು ಮತ್ತು ನೀತಿ ನಿರೂಪಕರು ಭಾಗವಹಿಸಲಿದ್ದಾರೆ. ಗಡಿಗಳಿಲ್ಲದೆ ವಿಸ್ತರಣೆ ಎಂಬ ಧ್ಯೇಯವಾಕ್ಯವು ಭಾರತದ ದೂರಸಂಪರ್ಕ ಆವಿಷ್ಕಾರಗಳು, ತಂತ್ರಜ್ಞಾನಗಳು ಮತ್ತು ಡಿಜಿಟಲ್ ಪರಿಹಾರಗಳನ್ನು ದೇಶದ ಗಡಿಗಳನ್ನು ಮೀರಿ ಜಾಗತಿಕ ಒಳಿತಿಗಾಗಿ ವಿಸ್ತರಿಸುವ ಮಹತ್ವಾಕಾಂಕ್ಷೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಆವಿಷ್ಕಾರಗಳನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸುವುದು ಮತ್ತು ತಂತ್ರಜ್ಞಾನ ಮಾನದಂಡಗಳನ್ನು ರೂಪಿಸುವುದಕ್ಕೆ ಭಾರತದ ದೂರಸಂಪರ್ಕ ಕ್ಷೇತ್ರದ ಮುಂದಿನ ಹಂತದಲ್ಲಿ ಆದ್ಯತೆ ನೀಡಬೇಕು ಎಂದು ಹೇಳಿದ್ದಾರೆ. ಐಎಂಸಿ 2026 5G, 6G, ಕೃತಕ ಬುದ್ಧಿಮತ್ತೆ, ಇಂಟರ್ನೆಟ್ ಆಫ್ ಥಿಂಗ್ಸ್, ಉಪಗ್ರಹ ಸಂವಹನ, ಕ್ಲೌಡ್ ಮತ್ತು ಎಡ್ಜ್ ಕಂಪ್ಯೂಟಿಂಗ್, ಕ್ವಾಂಟಮ್ ತಂತ್ರಜ್ಞಾನ ಹಾಗೂ ಹಸಿರು ತಂತ್ರಜ್ಞಾನ ಸೇರಿದಂತೆ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲಾಗುವುದು. ಸಮಾರಂಭದಲ್ಲಿ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಹಾಗೂ ಸಂವಹನ ಖಾತೆ ರಾಜ್ಯ ಸಚಿವ ಡಾ ಚಂದ್ರಶೇಖರ ಪೆಮ್ಮಸಾನಿ, ಕಳೆದ ಒಂದು ದಶಕದಲ್ಲಿ ಭಾರತದ ದೂರಸಂಪರ್ಕ ಕ್ಷೇತ್ರ ಅಭೂತಪೂರ್ವ ಬೆಳವಣಿಗೆ ಕಂಡಿದೆ. ದೇಶದ ದೂರಸಂಪರ್ಕ ಸಾಧನೆಗಳನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಲು ಭಾರತ ಮೊಬೈಲ್ ಕಾಂಗ್ರೆಸ್ ವೇದಿಕೆ ಒದಗಿಸುತ್ತಿದೆ ಎಂದು ಹೇಳಿದರು. ಸರ್ಕಾರ ಮತ್ತು ಉದ್ಯಮ ಕ್ಷೇತ್ರಗಳ ನಡುವಿನ ಸಹಯೋಗಕ್ಕೆ ಐಎಂಸಿ ವೇದಿಕೆಯಾಗಿದ್ದು, ಸ್ಟಾರ್ಟ್ಅಪ್ಗಳಿಗೆ ತಮ್ಮ ಆವಿಷ್ಕಾರಗಳನ್ನು ಪ್ರದರ್ಶಿಸಲು ಹಾಗೂ ಹೂಡಿಕೆದಾರರಿಗೆ ಭಾರತದ ಬೆಳೆಯುತ್ತಿರುವ ಡಿಜಿಟಲ್ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ಅವಕಾಶ ಕಲ್ಪಿಸುತ್ತದೆ ಎಂದು ಅವರು ತಿಳಿಸಿದರು. ಕೇರಳಂನ 3 ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಭಾರಿ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕೇರಳದ ಕೋಯಿಕೋಡ್, ವಯನಾಡ್ ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ವಯನಾಡ್ ಜಿಲ್ಲೆಯಲ್ಲಿ ಇಂದು ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ. 8 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಪ್ರತ್ಯೇಕವಾಗಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಮಧ್ಯರಾತ್ರಿಯಿಂದ ಕೇರಳಂನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ 5-15 mm ವರೆಗೆ ಮಳೆಯಾಗಿದೆ. ನಾಳೆ ಮತ್ತು ಶನಿವಾರ ಕೇರಳದಾದ್ಯಂತ ಮಳೆಯ ತೀವ್ರತೆ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಕಠಿಣ ದಂಡನೆಗಳು ಮತ್ತು ತೀವ್ರಗತಿ ನ್ಯಾಯಾಲಯಗಳನ್ನು ಪ್ರಸ್ತಾಪಿಸುವ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿ ಮಸೂದೆಯನ್ನು ಲೋಕಸಭೆಯು ಅಂಗೀಕರಿಸಿದೆ. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024ಕ್ಕೆ ತಿದ್ದುಪಡಿ ತರಲು ಬಯಸುತ್ತದೆ. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026 ಹಲವು ಪ್ರಮುಖ ನಿಬಂಧನೆಗಳನ್ನು ಒಳಗೊಂಡಿದ್ದು, ಇದರಲ್ಲಿ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಅಪರಾಧಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಠಿಣ ಶಿಕ್ಷೆಗಳು ಸೇರಿವೆ. ದಿನನಿತ್ಯದ ವಿಚಾರಣೆಗಾಗಿ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ವಿಶೇಷ ತೀವ್ರಗತಿ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಶಾಸನವು ಕಡ್ಡಾಯಗೊಳಿಸುತ್ತದೆ. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಇಲಾಖೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಲ್ಲಿ ಕಾನೂನನ್ನು ಇನ್ನಷ್ಟು ಕಠಿಣಗೊಳಿಸಲು ಮತ್ತು ಶೀಘ್ರ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ಈ ತಿದ್ದುಪಡಿಯನ್ನು ತರಲಾಗಿದೆ ಎಂದು ಹೇಳಿದರು. ಮಸೂದೆ ಅಂಗೀಕಾರಗೊಂಡ ನಂತರ ಲೋಕಸಭೆ ಸದನವನ್ನು ಇಂದು ಬೆಳಿಗ್ಗೆ 11 ಗಂಟೆಯವರೆಗೆ ಮುಂದೂಡಲಾಯಿತು. ರಾಜ್ಯಸಭೆಯು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ 2026 ಅಂಗೀಕರಿಸಿದೆ. ಈ ಮಸೂದೆಯು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ 1971 ಮತ್ತಷ್ಟು ತಿದ್ದುಪಡಿ ಮಾಡಲಿದೆ. ಪ್ರಸ್ತಾವಿತ ಶಾಸನವು ರಾಷ್ಟ್ರಗೀತೆ ಜನಗಣ ಮನಕ್ಕೆ ಇರುವಂತೆಯೇ ವಂದೇ ಮಾತರಂಗೂ ಕಾನೂನುಬದ್ಧ ರಕ್ಷಣೆಯನ್ನು ನೀಡಲಿದೆ. ಈ ಅಪರಾಧಗಳು 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಶಿಕ್ಷಾರ್ಹ ಅಪರಾಧಗಳಾಗಿವೆ. ಮಸೂದೆ ಅಂಗೀಕಾರಗೊಂಡ ನಂತರ ರಾಜ್ಯಸಭೆಯನ್ನು ಇಂದು ಬೆಳಿಗ್ಗೆ 11 ಗಂಟೆಯವರೆಗೆ ಮುಂದೂಡಲಾಯಿತು. ನಾವೀನ್ಯತೆ, ಸಂಶೋಧನೆ ಮತ್ತು ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜಾಗತಿಕವಾಗಿ ಸ್ಪರ್ಧಾತ್ಮಕ ಉತ್ಪಾದನೆಯು ಭಾರತದ

0: ಮುಂದಿನ ಹಂತದ ಆರ್ಥಿಕ ಬೆಳವಣಿಗೆಯನ್ನು ನಿರ್ಧರಿಸಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ 22ನೇ ಜೆಆರ್ಡಿ ಟಾಟಾ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಶ್ರೇಷ್ಠತೆಯತ್ತ ಮುನ್ನಡೆಯಬೇಕು. ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳು ಗುಣಮಟ್ಟ, ನಾವೀನ್ಯತೆ ಮತ್ತು ಸ್ಪರ್ಧಾತ್ಮಕತೆಯ ಮೂಲಕ ಜಾಗತಿಕ ಮನ್ನಣೆ ಗಳಿಸುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ಪಶ್ಚಿಮ ಬಂಗಾಳದ ಸಂಸದರು ಕ್ಷಯರೋಗ ನಿರ್ಮೂಲನೆಗಾಗಿ ಜನಾಂದೋಲನವನ್ನು ಮುನ್ನಡೆಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯ ವಿಸ್ತರಿತ ಸಂಸತ್ ಭವನದ ಆವರಣದಲ್ಲಿ ನಡೆದ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದ ಸಂಸದರೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಭಾರತ ಐತಿಹಾಸಿಕ ಸಾಧನೆ ಮಾಡಿದೆ. ಪುರುಷರ 100 ಮೀಟರ್ T47 ವಿಭಾಗದ ಫೈನಲ್ನಲ್ಲಿ ದಿಲೀಪ್ ಮಹಾದು ಗಾಯಕ್ ಚಿನ್ನದ ಪದಕ ಹಾಗೂ ಮೊಹಮ್ಮದ್ ಬಾಸಿಲ್ ಮೊರ್ಸಿನ್ ನಕತ್ ಬೆಳ್ಳಿ ಪದಕ ಗೆದ್ದು ಭಾರತಕ್ಕೆ ಐತಿಹಾಸಿಕ 1-2 ಸ್ಥಾನ ತಂದುಕೊಟ್ಟಿದ್ದಾರೆ. ದಿಲೀಪ್ ಮಹಾದು ಗಾಯಕ್ 10.71 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಕ್ರೀಡಾಕೂಟದ ದಾಖಲೆ ಹಾಗೂ ಈ ಋತುವಿನ ಶ್ರೇಷ್ಠ ಸಾಧನೆಯೊಂದಿಗೆ ಚಿನ್ನ ಗೆದ್ದರು. ಬಾಸಿಲ್ 10.83 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಪಡೆದರು. ಇಂಗ್ಲೆಂಡ್ನ ಕೆವಿನ್ ಸ್ಯಾಂಟೋಸ್ 10.85 ಸೆಕೆಂಡ್ಗಳಲ್ಲಿ ಕಂಚಿನ ಪದಕ ಗೆದ್ದರು. ಪುರುಷರ ಲಾಂಗ್ ಜಂಪ್ನಲ್ಲಿ ಮುರಳಿ ಶ್ರೀಶಂಕರ್ ಬೆಳ್ಳಿ ಪದಕ ಗೆದ್ದಿದ್ದು ದಿನದ ಆರಂಭದಲ್ಲೇ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟಿದ್ದರು. ಈ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 2 ಪದಕ ಗೆದ್ದ ಮೊದಲ ಭಾರತೀಯ ಪುರುಷರ ಲಾಂಗ್ ಜಂಪ್ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಶ್ರೀಶಂಕರ್ ಪಾತ್ರರಾಗಿದ್ದಾರೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಇದು 3ನೇ ಚಿನ್ನದ ಪದಕವಾಗಿದೆ. ಮೀರಾಬಾಯಿ ಚಾನು ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ನಲ್ಲಿ ಹಾಗೂ ಶರ್ಮಿಳಾ ಧನಕರ್ ಮಹಿಳೆಯರ ಶಾರ್ಟ್ಪುಟ್ F57 ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಚಿನ್ನ ಗೆದ್ದಿದ್ದಾರೆ. ಈ 3 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತ 8ನೇ ಸ್ಥಾನಕ್ಕೇರಿದ್ದು ಒಟ್ಟು ಪದಕಗಳ ಸಂಖ್ಯೆ 15ಕ್ಕೆ ತಲುಪಿದೆ. ಭಾರತ 3 ಚಿನ್ನ, 9 ಬೆಳ್ಳಿ ಹಾಗೂ 3 ಕಂಚಿನ ಪದಕಗಳನ್ನು ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತ ಮೊಬೈಲ್ ಕಾಂಗ್ರೆಸ್ 2026ರ 10ನೇ ಆವೃತ್ತಿಯ ಧ್ಯೇಯವಾಕ್ಯ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ. ಕೇರಳಂನಲ್ಲಿ ಭಾರಿ ಮಳೆ ಸಾಧ್ಯತೆ, 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಕಾಮನ್ವೆಲ್ತ್ ಕ್ರೀಡಾಕೂಟ ಪದಕ ಪಟ್ಟಿಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ. ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ.
1: ಆಕಾಶವಾಣಿ ಕಾರವಾರ, ಸಮಯ 7:45:26. ಈಗ ಚಿತ್ರಗೀತೆಗಳನ್ನ ಕೇಳುವಿರಿ. ಆರಂಭದಲ್ಲಿ ಕೇಳಿ ಸಮಯದ ಗೊಂಬೆ ಚಿತ್ರದ ಗೀತೆ. ಗಾಯಕರು ಡಾ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಸಾಹಿತ್ಯ ಜಿ ಉದಯಶಂಕರ್. ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಒಳ್ಳೆ ಗಜಕರ್ಣ ಸಾಯಿಬಾಲ್ ಕೆಸರು ಹುಣ್ಣ
1: ಸಾಯಿಬಾಲ್
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: ಸೋನು ನಿಗಮ್ ಮತ್ತು ಚಿತ್ರಾ ಅವರ ಧ್ವನಿಯಲ್ಲಿ ಸೌಂದರ್ಯ ಚಿತ್ರದ ಗೀತೆ ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖಾ.

ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಸಮಾಚಾರ ಪ್ರಭಾತ್, 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ಪ್ರಸಾರವಾಗುವುದು.

0: ಎಸ್ ಜಾನಕಿಯವರ ಧ್ವನಿಯಲ್ಲಿ ಆನಂದ ಭಾಷ್ಪ ಚಿತ್ರದ ಗೀತೆ ಕೇಳಿದೆ. ಸಾಹಿತ್ಯ ಆರ್ ಎನ್ ಜಗೋಪಾಲ್, ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್. ಈಗ ಕೇಳಿ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬಾಳಬಂಧನ ಚಿತ್ರದ ಗೀತೆ. ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.
1: ನಿಜವನ್ನೇ ಹೇಳುವೆ ನಾನು, ಸತ್ಯವನ್ನುಡಿವ ಕನ್ನಡ

ಕತೆ ಹೇಳುವೆ ನಾನು ಸತ್ಯವ ನುಡಿವ ಕನ್ನಡದವನು ಹಳುಕೆಯನ್ನು ಮಾಡುವುದಿಲ್ಲ ಭಯವಂತೂ ಗೊತ್ತೇ ಇಲ್ಲ ಇದಕ್ಕೆಲ್ಲ ಕನ್ನಡ ತಾಯಿ ಪಾದ ಸಾಕ್ಷಿ

ಬುದ್ಧಿ ಜನರು ಇವರಿಗಿಂತಲೂ ತಿರುತೆ ಎತ್ತೋ ಭಿಕ್ಷುಕ ಜನರೇ ಮೇಲು. ಲಂಚದ ಕೈಯಲ್ಲಿ ಹಣ ನಿಲ್ಲೋಲ್ಲ, ದೇವರು ಇವರನ್ನು ಕ್ಷಮಿಸೋದಿಲ್ಲ, ಸುಳ್ಳೇನು ಹೇಳೋದಿಲ್ಲ, ನನಗೇನೂ ಭಯವೇ ಇಲ್ಲ. ಈ ಮಾತು ಕನ್ನಡ ತಾಯಿ ಪಾದ ಸಾಕ್ಷಿ, ನಿಜವನ್ನೇ ಹೇಳುವೆ ನಾನು ಸತ್ಯವ ನುಡಿವ ಕನ್ನಡದ

ದಾಟಕ್ಕೆ ಒದ್ದೆ ಬಿಡುವರು ದೊಡ್ಡವರು, ಸಣ್ಣ ಮಾತಿಗೆ ಗುದ್ದಾಡುತ್ತಾ ಅವರೇ ಗದ್ದಲ ಮಾಡುವರು. ಕಟ್ಟೆಯಂತೆ ಒದ್ದಾಡುವ ಜನರ ದೇವರೇ ಕರುಣಿಸಿ ರಕ್ಷಿಸಬೇಕು.

ಹೃದಯ ಕಾಲಿನ ಪುಣ್ಯವೋ ಏನು, ಮನುಷ್ಯನಾದೆ ನಾನು. ಅಳುವೋ ನಗುವೋ ಏನೇ ಬರಲಿ, ನಿನ್ನಿ ಒಲವು ಎಂದು ಇರಲಿ. ಸುಳ್ಳೇನು ಹೇಳೋದಿಲ್ಲ, ನನಗೇನು ಭಯವೇ ಇಲ್ಲ. ಈ ಮಾತು ಕನ್ನಡ ತಾಯಿ ಪಾದ ಸಾಕ್ಷಿ. ನಿಜವನ್ನೇ ಹೇಳುವೆ ನಾನು, ಸತ್ಯವ ನುಡಿವ ಕನ್ನಡದವನು. ಹಳುಕೇನು ಮಾಡೋದಿಲ್ಲ, ಭಯವಂತೂ ಗೊತ್ತೇ ಇಲ್ಲ. ಇದಕ್ಕೆಲ್ಲ

ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕೇಳಿ ಚಕ್ರತೀರ್ಥ ಚಿತ್ರದ ಗೀತೆ. ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್, ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ.

ಈಗ ಕೇಳಿ ಜಿಯು ಉದಯಶಂಕರ್ ಅವರ ಸಾಹಿತ್ಯದಲ್ಲಿ ವಿಜಯ ಭಾಸ್ಕರ್ ಸಂಗೀತ ನೀಡಿರುವ ಗೀತೆ ಚಿತ್ರ ಹೆಣ್ಣು ಸಂಸಾರದ ಕಣ್ಣು.

ಇದುವರೆಗೆ ಮಂಜುಳ ಗಾನ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 8:50 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನೂರಾರು ಮಹಿಮೆಗಳು ಸೃಷ್ಟಿಯಲಿ, ಧರಣಿಯವು ಗಗನದವು ಮನುಜಯತ್ನದವು. ಮೆರೆಯುವವು ನೂರಾರು ಮಹಿಮೆಗಳು ಸೃಷ್ಟಿಯಲಿ, ಧರಣಿಯವು ಗಗನದವು ಮನುಜಯತ್ನದವು. ಪಿರಿದೆಂಬೆ ನವುಗಳು ಧರ್ಮವರಿತವನೊಲುಮೆ ಅರಿವುಳ್ಳೊಲುಮೆ ಪಿರಿದು ಮಂಕುತಿಮ್ಮ. ಪಿರಿದೆಂಬೆ ನವುಗಳು ಧರ್ಮವರಿತವನೊಲುಮೆ ಅರಿವುಳ್ಳೊಲುಮೆ ಪಿರಿದು ಮಂಕುತಿಮ್ಮ.

ಧರ್ಮಿ ಜ್ಞಾನಿ ಇವರಿಬ್ಬರ ಪ್ರೀತಿ ಇದೆಯಲ್ಲ, ಲೋಕ ಪ್ರೀತಿ ಇದೆಯಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡದು ಅಂತ ಹೇಳೋದು ಡಿ ವಿ ಜಿ ಇವರ ಉದ್ದೇಶ. ಇಲ್ಲಿ ಮೆರೆಯುವವು ನೂರಾರು ಮಹಿಮೆಗಳು ಸೃಷ್ಟಿಯಲ್ಲಿ ಅಂದರೆ ನಮಗೆ ಕಣ್ಣಿಗೆ ಬೀಳದಂತೆ ಅನೇಕ ಪವಾಡ ಸದೃಶ್ಯವಾದ ಸಂಗತಿಗಳು ನಡೀತಾನೆ ಇರುತ್ತವೆ. ಒಳ್ಳೆ ಮಳೆ ಬೀಳುತ್ತೆ, ಇದ್ದಕ್ಕಿದ್ದಂತೆ ಅಕಾಲ ವೃಷ್ಟಿಯೂ ಆಗೋದುಂಟು. ಮಳೆ ಬರಬೇಕು ಅಂದರೆ ಎಷ್ಟೋ ಮಹಿಮೆಗಳು ನಡೀತವೆ. ಅವುಗಳಲ್ಲಿ ಬಹಳ ಮುಖ್ಯವಾದ ಮೂರು ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಒಂದು ಧರಣಿಯವು, ಎರಡು ಗಗನದವು, ಮೂರನೆಯವು ಮನುಜ ಯತ್ನದವು. ಅಂದರೆ ಭೌಮ, ದಿವ್ಯ, ಮಾನುಷ ಅಂತ ಮೂರು ಬಗೆಯ ಮಹಿಮೆಗಳಿವೆ. ಒಂದು ನೋಡಿಗ ಭೌಮ ಅಂತಂದರೆ ಭೂಮಿಗೆ ಸಂಬಂಧಪಟ್ಟಿದ್ದು, ಅದು ಒಳ್ಳೆಯ ಬೆಳೆಯನ್ನು ಕೊಡ್ತದೆ. ಎರಡನೇದು ದಿವ್ಯಕ್ಕೆ ಸಂಬಂಧಪಟ್ಟಿದ್ದು, ಆಕಾಶದಿಂದ ನಮಗಾಗಬೇಕಾದ ಉಪಕಾರಗಳು, ಬೆಳಕು ಉದಾಹರಣೆಗೆ, ಹಾಗೆಯೇ ಮಳೆ. ಆಮೇಲೆ ಮೂರನೇದು ಮನುಜ ಪ್ರಯತ್ನ, ಮಾನುಷ ಅಂತ ಕರೀತಾರೆ ಇದನ್ನು. ಹೀಗೆ ಭೌಮ, ದಿವ್ಯ, ಮಾನುಷಗಳಲ್ಲಿ ಇವ್ರು ಹೇಳೋದು ತುಂಬ ದೊಡ್ಡವು ಈ ಮೂರು ಜನ. ಬೇಕಾದಷ್ಟು ಮಹಿಮೆಗಳಿವೆ ಇದರಲ್ಲಿ, ಈ ಮೂರು ಮುಖ್ಯ. ಆದರೆ ಅವುಗಳಲ್ಲಿ ಧರ್ಮ ಅರಿತವನೊಲುಮೆ ಇದೆಯಲ್ಲ, ಅಂದರೆ ಮನುಷ್ಯ ಪ್ರಯತ್ನದಲ್ಲಿ ಬಹಳ ಮುಖ್ಯವಾದದ್ದು ಅಂತಂದರೆ ಯಾರು ವೃತ್ತದ ಕಡೆಗೆ, ಧರ್ಮದ ಕಡೆಗೆ, ಸಮಾಜ ಕಲ್ಯಾಣದ ಕಡೆಗೆ ಮನಸ್ಸು ಮಾಡ್ತಾರೋ ಅವರುಗಳ ಒಲುಮೆ, ಆಮೇಲೆ ಅರಿವುಳ್ಳ ಒಲುಮೆ. ಇದು ಬಹಳ ಒಳ್ಳೆ ಮಾತಿದು. ಅರಿವುಳ್ಳ ಪ್ರೀತಿಗೆ ಅರ್ಥ ಇಲ್ಲ ಎಷ್ಟೋ ಸಲ. ಮಗುವನ್ನು ನಾವು ಮುದ್ದು ಮಾಡ್ತೇವೆ ತುಂಬ ಕೇವಲ ನಮ್ಮದು ಅನ್ನೋ ದೃಷ್ಟಿಯಿಂದ, ಹಾಗಲ್ಲ. ಅರಿವುಳ್ಳೊಲುಮೆ, ಒಂದು ಜ್ಞಾನ ಇಟ್ಕೊಂಡು, ಒಂದು ತಿಳುವಳಿಕೆ ಇಟ್ಕೊಂಡು, ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಪ್ರೀತಿಯನ್ನು ತೋರಿಸ್ತಾರಲ್ಲ, ಅದು ನಿಜವಾಗಿ ಮಹಿಮೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಹೀಗೆ ಭೌಮ, ದಿವ್ಯ, ಮಾನುಷ, ಪ್ರೀತಿಗೆ ಧರ್ಮ ಬೆರೆತಿರಬೇಕು ಅನ್ನೋದಷ್ಟೇ ಇವರ ಉದ್ದೇಶ. ಧರ್ಮಿ ಜ್ಞಾನಿ ಇವರ ಪ್ರೀತಿ ಎಷ್ಟು ದೊಡ್ಡದು ಅನ್ನುವುದನ್ನು ಇಲ್ಲಿ ತಿಳಿಸೋದು ಡಿ ವಿ ಜಿ ಇವರ ಮುಖ್ಯ ಆಶಯ.

ಚೆಲುವು ನಗುವುಗಳ ಕಂಡವನ ಕಣ್ಣರಳುವುದು, ಚೆಲುವು ನಗುವುಗಳ ಕಂಡವನ ಕಣ್ಣರಳುವುದು, ಅಳುವು ನೋವುಗಳ ಕಂಡೊದ್ದೆಯಾಗುವುದು. ಇಳೆಯ ದನಿಗವನೆದೆಯೊಳೊಪ್ಪು ಮರುದನಿಯಹುದು, ಶಿಲೆಯಲ್ಲ ಯೋಗಿಯದೆ ಮಂಕುತಿಮ್ಮ. ಇಳೆಯ ದನಿಗವನೆದೆಯೊಳೊಪ್ಪು ಮರುದನಿಯಹುದು, ಶಿಲೆಯಲ್ಲ ಯೋಗಿಯದೆ ಮಂಕುತಿಮ್ಮ.

ಈ ಪದ್ಯ ತುಂಬ ಒಳ್ಳೆ ಪದ್ಯ. ಲೋಕದೊಂದಿಗೆ ಹೇಗೆ ಸ್ಪಂದಿಸಬೇಕು, ಹೇಗೆ ಬೆರಿಬೇಕು, ಅಲ್ಲಿ ವಿವಿಧ ಭಾವಗಳನ್ನು ಹೇಗೆ ಸ್ವೀಕರಿಸಬೇಕು, ಯಾವುದನ್ನು ಹಿಡಿದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಚೆಲುವು ನಗುಗಳು ಇವುಗಳನ್ನು ಕಂಡರೆ ನಮ್ಮ ಕಣ್ಣು ಅರಳುತ್ತೆ ಅಲ್ವ.

0: ನೋಡಿ ಎಷ್ಟು ಸಹಜವಾಗಿ ಹೇಳ್ತಾರೆ ಡಿ ವಿ ಜಿ ಅವರಿದ್ರೆ, ಒಳ್ಳೆ ಸುಂದರವಾದ ದೃಷ್ಟಿಯನ್ನು ಕಂಡ್ರೆ, ಹಾಗೇನೆ ಯಾರು ಒಳ್ಳೆ ನಗು ಅವುಗಳ ಕಂಡ್ರೆ ನಮ್ಮ ಕಣ್ಣು ಅರಳುವುದು, ಹಾಗೇನೆ ಅಳುವು ನೋವುಗಳ ಕಂಡು ಒದ್ದೆಯಾಗುವುದು. ಈ ಕಣ್ಣಿನ ಕ್ರಿಯೆ ನೋಡ್ರಿ ಇಲ್ಲಿ, ಒಂದು ಸುಂದರ ದೃಶ್ಯಗಳನ್ನು ನೋಡಿದ್ರೆ, ಯಾರಾದರೂ ಮಂದಸ್ಮಿತವನ್ನು ನೋಡಿದರೆ ನಮಗೆ ಕಣ್ಣು ಅರಳುತ್ತಂತೆ. ಕಣ್ಣು ಅರಳೋದು ಸಂತೋಷದ ಸೂಚನೆ. ಹಾಗೆ ಲೋಕದಲ್ಲಿ ತುಂಬ ದುಃಖ ತುಂಬಿದೆಯಲ್ಲ, ಯಾತನೆ ತುಂಬಿದೆಯಲ್ಲ, ಜನಗಳ ಸಂಕಟ ತುಂಬಿದೆಯಲ್ಲ, ಅದನ್ನು ಕೇಳಿದಾಗ ನಮಗೆ ಕಣ್ಣು ಒದ್ದೆಯಾಗುವುದು. ಇಳಿಯದನಿಗೆ ಅವನೆದೆಯೊಳ್ ಒಪ್ಪು ದನಿಯಹುದು. ಬಹಳ ಒಳ್ಳೆ ಮಾತು ಒಪ್ಪು ದನಿ ಅಂತಂದರೆ, ಒಪ್ಪು ಅಂತಂದರೆ ಅಂತಃಕರಣ ಕರಗಬೇಕು ಅನ್ನೋ ಅರ್ಥ, ಗೌರವ ಅಂತ ಒಂದು ಅರ್ಥ ಇದೆ ಕನ್ನಡದಲ್ಲಿ ಒಪ್ಪುಗೆ. ಈ ಇಳೆಯ ದನಿಗೆ, ಈ ಭೂಮಿ ಏನು ಕ್ರಿಯೆ ಮಾಡುತ್ತೋ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಮ್ಮ ಅಂತರಂಗದಲ್ಲಿ ಒಂದು ಪಡಿದನಿ ಮರುದನಿ. ಈ ಮರುದನಿ ಅಂದರೆ ಏನರ್ಥ, ನಮ್ಮದು ಧ್ವನಿ ಅಲ್ವೇ ಅಲ್ಲ, ಅದು ಎಲ್ಲೋ ನಡೀತಾ ಇರುತ್ತೆ ಲೋಕದಲ್ಲಿ, ಅದರ ಶಬ್ದ ಮತ್ತೆ ಮಾರ್ದನಿ ಆಗುತ್ತಲ್ಲ, ಅದಾಗುತ್ತೆ ಶಿಲೆಯಲ್ಲ ಯೋಗಿಯದೆ. ಬಹಳ ದೊಡ್ಡ ಮಾತಿದು. ಯೋಗಿಯಾದವನನ್ನು ನಾವು ಏನು ತಿಳ್ಕೊಂಡ್ಬಿಡ್ತೇವೆ ಅಂದರೆ, ಸಂಸ್ಕೃತದಲ್ಲಿ ಯೋಗಿ ಅಂದರೆ ವೇದಾಭ್ಯಾಸ ಜಡ ಅಂತ ಒಂದು ಮಾತಿದೆ, ಹಾಗೇ ಅರಸಿಕ ಅಂತಿದೆ, ಛಾಂದಸ ಅಂತ ಕರೀತಾರೆ. ಹಾಗಲ್ಲ, ಇಲ್ಲಿ ಯೋಗಿ ಇದೆಯಲ್ಲ, ಅವನ ಎದೆ ಶಿಲೆಯಲ್ಲ, ಅವನ ಅಂತಃಕರಣ ಕರಗತ್ತೆ, ಆದ್ದರಿಂದ ಅವನು ಬಹಳ ದೊಡ್ಡ ಮನುಷ್ಯ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ, ಸಮಯ 9:28. ಈಗ ವಾಣಿಜ್ಯ ಪ್ರಕಟಣೆಗಳು.
3: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
4: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಕೆ ತಹತ್ ಲಗ್ಭಗ 7 ಕರೋಡ್ ಲೋಕ ಬನಿಯೆ 5 ಲಾಖ ರೂಪಾಯಿಗೆ ಮುಫ್ತ ಉಪಚಾರ ಕೆ ಹಕ್ದಾರ್. ಅಬ್ ತಕ್ 12 ಕರೋಡ್ ಸೆ ಭಿ ಜ್ಯಾದಾ ಮುಫ್ತ ಉಪಚಾರ ಕಿಯೇ ಜಾ ಚುಕೆ ಹೈ, ಜಿಸ್ಸೆ ಗರೀಬ್ ಪರಿವಾರೋ ಕೆ ಚಿಕಿತ್ಸಾ ಖರ್ಚ್ ಮೇ ಲಗ್ಭಗ 2 ಲಾಖ ಕರೋಡ್ ರೂಪಾಯಿ ಕಿ ಬಚತ್ ಹುಯಿ. ಆಜ್ ಹಿ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರ್ ಆಯುಷ್ಮಾನ್ ಕಾರ್ಡ್ ಬನಾಯೇ. ಜ್ಯಾದಾ ಜಾನ್ಕಾರಿ ಕೆ ಲಿಯೆ 1455 ಪರ್ ಕಾಲ್ ಕರೇ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ.

ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ ಕರೆ ಮಾಡಿ ಹಾಡಬಹುದು. ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಈಗ ಭಾವಗೀತೆಗಳನ್ನು ಕೇಳುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕುವೆಂಪು ಅವರ ಗೀತರಚನೆಯಲ್ಲಿ ಮೈಸೂರು ಅನಂತಸ್ವಾಮಿ ಹಾಡಿರುವ ಗೀತೆ.

ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ನಮ್ಮ ಬಾಲ್ಯದಲ್ಲಿ ಮೊಬೈಲೇ ಇಲ್ಲಾಗಿತ್ತು ಈ ಕುರಿತು ಲಘು ಭಾಷಣ ಪ್ರಸ್ತುತಪಡಿಸುವವರು ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಶ್ರೀಮತಿ ವನಿತಾ ಶಿರೀಶ್ ನಾಯಕ್. ನಂತರ ಕೊಂಕಣಿ ಗೀತೆಗಳನ್ನು ಕೇಳುವಿರಿ.

ಇಂದು ಸಂಜೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಳೆ ನೀರು ಕೊಯ್ಲು ಅನುಭವ ಈ ಕುರಿತು ಡಿಎನ್ ನಾಯಕ್ ಅವರೊಡನೆ ಸಂದರ್ಶನ ಪ್ರಸಾರವಾಗುವುದು.

0: ಆಕಾಶವಾಣಿ ಕಾರವಾರ ಸಮಯ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-5-5-2-1-4 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಆಕಾಶವಾಣಿ ಕಾರವಾರ ಕಿರುನಾಟಕ ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್, ರಚನೆ ಡಾಕ್ಟರ್ ಪ್ರಜ್ಞಾ ಮತಿಹಳ್ಳಿ, ನಿರ್ಮಾಣ ಮಂಜುಳಾ ಪುರಾಡಿಕ್. ಕೇಳಿ ಕಿರುನಾಟಕ ಟಿಕ್ ಟಿಕ್ ಗೆಳೆಯ

0: ಯಾಕ ಈ ನಟ್ಟು ಯಾಕೆ ಜೋರಾಗಿ ಚಿರ್ಲಿಗತ್ತೀರಿ?
1: ಏನಿಲ್ಲ ಏನಿಲ್ಲ
2: ಸರ್. ಸರ್ ಏನಾತ್ರಿ ಸರ?
1: ಏನಿಲ್ಲ ರಾಜಪ್ಪ, ನೀ ಮಲ್ಕೊ ನಡಿ. ಯಾಕೋ ಜಾನು ಬಹಳ ಬದರ್ಲಿಗತ್ತಾನ, ಅವನ್ ಸ್ವಲ್ಪ ಸುಮ್ಮನಾಗಸ್ಪ, ಸುಮ್ಮನಾಗಸ.
0: ಅಲ್ಲ, ಕೆಟ್ಟ ಕನಸ ಏನ್ರಿ ಬಿತ್ತೇನ್ರಿ?
1: ಎಂಥ ಭಯಾನಕ ಕನಸ ಮಾರಾಳ.
0: ಇಲ್ಲೋಡ್ರಿ, ಮೊದ್ಲ ಒಂದ್ ಗ್ಲಾಸ್ ನೀರ್ ಕೊಡ್ರಿ. ಕನಸ್ನಾಗ ಹೆದರ್ಕೊಳ್ಳೋ
1: ಭಾರತಿ, ನಾನು ಯಾವ್ದೋ ಸ್ಮಶಾನದಾಗ ಒಪ್ಪನ ಹೊಂಟಿದ್ದೆ. ಸುತ್ತು ಎಲ್ಲಿ ನೋಡ್ದಲ್ಲ ಗೋರಿನ, ಇದಕ್ಕಿದ್ದಂಗ ಗೋರಿಯಾಗಿಂದ ಜೋರಾಗಿ ನಗು ಸಪ್ಪಳಾತು. ನನಗ ಓಡ್ಬೇಕಂದ್ರೆ ಕಾಲು ಮುಂದ ಹೋಗಲು. ನಾನು ಜಡ್ಜ್ ಗೌನ್ ಹಾಕೊಂಡಿದ್ದೆ. ನಮ್ ಕೋರ್ಟಿನ ಕ್ಲಾರ್ಕು, ಪಿ ಪಿ ಲಾಯರು ಎಲ್ಲ ಅಲ್ಲೇ ಇದ್ರು. ಆದ್ರೆ ಎಲ್ಲರೂ ದೇವ್ ಆಗಿದ್ರ?
0: ಅಯ್ಯೋ ದೇವ.
1: ಹ್ಮ್, ಕಡಿಕ ನಮ್ ಟೈಪಿಸ್ಟ್ ಸಾವಿತ್ರಿ, ಆಕಿನೂ ಕೂದ್ಲ ಬಿಚ್ಕೊಂಡು ಬಿಳಿ ಸೀರೆ ಉಟ್ಕೊಂಡು ಮೋಹಿನಿ ಗತಿ ಆಗಿದ್ಲು. ಎಲ್ಲಾರ್ದು ತುಟಿ ತುದಿಗೆ ಕಾರ್ಯ ಹಲ್ಲು, ಕಣ್ಣು ವಿಚಿತ್ರ ತಿರುಗ್ತಿದ್ವು.
0: ಅಲ್ಲ ಇಲ್ಲ, ನೀರ್ ತಗೋರಿ ಸ್ವಲ್ಪ. ನೀವು ಯಾಕೋ ಬಹಳ ಹೆದರ್ಕೊಂಡಿ.
1: ಹೆದರ್ಕೊಂಡಿದೆ ಇಲ್ಲೋಡು, ನನಗೂ ನೀರಡಿಕೆ ಆಗಿ ಅಪ್ಪಿಯೂನು ಎಲ್ಲಪ್ಪಗ ಒಂದ್ ಗ್ಲಾಸ್ ನೀರ್ ಕೊಡೋ ಅಂದೆ. ಅವ ಗ್ಲಾಸ್ ತಂದಿಟ್ಟ, ನೀರ್ ಕುಡೀರಿ ಅಂತ ಅಂದು ಜೋರಾಗಿ ನಗ್ಲಕ್ ಶುರು ಮಾಡಿದ. ನೋಡ್ದೆ ಅದ್ರ ತುಂಬಾ ರಕ್ತ. ಹ್ಮ್, ಆ ರುದ್ರ ಒಂದ್ ತ್ರಿಶೂಲ್ ಹಿಡ್ಕೊಂಡು ನನ್ನ ಕಡೆ ಹಾರ್ಕೊಂಡು ಬಂದ. ಎಲ್ಲಾರು ದೆವ್ ಆಗೇವಿ, ನೀ ಒಬ್ಬನ ಉಳ್ಕೊಂಡಿ, ನೀನು ದೆವ್ ಆಗಿಬಿಡು ಅಂತ ಎಲ್ಲಾರು ಕೂಡಿ ನನ್ನ ಹಿಡ್ಕೊಂಡ್ರು. ನಾನು ಬ್ಯಾಡ ಬ್ಯಾಡ ಅಂತ ಜೋರಾಗಿ ಕೂಕೊಂಡೆ.
0: ಸ್ವಲ್ಪ ತಣ್ಣಗೆ ಈ ಫ್ಯಾನ್ ಕೆಳ ಕೂಡ್ರಿ, ತಗೋರಿ ಇಲ್ಲಿ ಈ ಗ್ಲಾಸ್ ನೀರು ಪೂರ್ತಿ ಕುಡೀರಿ. ದೇವ್ರಿಗೆ ಕೈ ಮುಗಿದು ಬೇಡ್ಕೊಂಡು ಮಲ್ಕೋರಿ. ಮಲ್ಕೊಳ್ಳೋ ಮುಂದೆ ಏನ್ ವಿಚಾರ ಮಾಡಿದ್ರೋ ಏನೋ, ಅದ ಕನಸು ಬಿದ್ದದ್ ನಿಮಗ್.
1: ಹ್ಞೂ, ಅದನ್ನ ನಿನಗೆ ಹೇಳಿದ್ರೆ ಇನ್ನ ನೀ ಅನ್ಸತಿ ಅಂತ ನಾನು ಒಪ್ಪನ ವಿಚಾರ ಮಾಡ್ಲಿಕ್ಕೆ ಹತ್ತಿದ್ದೆ.
0: ಯಾಕ ಏನ್ ವಿಚಾರ ಮಾಡ್ಕೋತ್ ಮಲ್ಕೊಂಡಿದ್ರಿ?
1: ಅದೇನು ಅಂತಂದ್ರೆ,

0: ಇವತ್ತ ಗಂಧದ ಕೇಸಿನ ಜಜ್ಮೆಂಟ್ ಇತ್ತು. ಅದ ಹೇಳಿದ್ನಲ್ಲ ರುದ್ರಪ್ಪ ಅಂತ ಹಳೆ ರೌಡಿಯಮ್ಮ, ಅವಂಗ ಶಿಕ್ಷೆ ಓದ್ಲಿಕ್ಕತ್ತಿದ್ದೆ. ಅದನ್ನ ಕೇಳಿಸ್ಕೋತಿದ್ದಂಗ ಅವ ಜೋರಾಗಿ ಕೂಕೋತ ನಿನ್ನ ಒಂದು ಕೈ ನೋಡ್ಕೋತೀನಿ ಅಂತ ಚೀರಾಡಿದ. ಕೆಲವು ಸೀನಿಯರ್ ಲಾಯರ್ಸು ಅವನ್ ಹೆಂಡತಿ ಕೇಳದಕ್ಕೆ ಮಾಟ ಮಂತ್ರ ಮಾಡ್ತಾಳ ಅಂದ್ರು. ಕೆಲವರು ಅವನ ತಮ್ಮ ದೊಡ್ಡ ರೌಡಿ, ಸೇಡ್ ತಿರ್ಸ್ಕೋತಾನ ಅಂದ್ರು.
1: ಇದೆಂತ ಪರಿಸ್ಥಿತಿ ನಮ್ದಂತೀನ್ರಿ? ನೆಟ್ಟಗ್ ನೌಕರಿ ಮಾಡೋಣ ಅಂದ್ರು ಉದ್ರಿ ವೈರತ್ವ ಕಟ್ಕೊಳ್ಳೋ ಹಂಗ ಆತಲ್ರಿ. ಈ ಊರಿಗೆ ಬಂದಾಗಿಂದ ಹಿಂಗ ಆಗೇದ್ ನೋಡ್ರಿ. ಬರೇ ನಕ್ಸಲೈಟು ಗಂಧದ ಕಳ್ರು ಇವ್ರನ್ನ ಹಿಡಿಯೋ ತನಕ ಪತ್ರಿಕೆಯವ್ರ ಕಾಟ, ಆಮೇಲೆ ಅಪರಾಧಿಗಳ ಕಾಟ. ಏನ್ ಹಣೆ ಬಾರ್ರಿ ನಮ್ದು
0: ಭಾರತೀಯ, ಅವೆಲ್ಲ ನಮ್ ನೌಕರಿಯೊಳಗ ಇರೋದ. ಮತ್ತ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಂತೂ ಇನ್ನೂ ಅತೂತ ಅಲ್ಲೇನು.
2: ಅಂದಂಗ ಎಸ್ ಐ ಹೆಂಡತಿಗೆ ಹೊಸ ಬಳಿ ಮಾಡಿಸಿದ ಸುದ್ದಿ ಹೇಳೋಣ ಅಂತ ಹೇಳಿ ಫೋನ್ ಮಾಡಿದ್ದೆ. ಫೋನ್ ಎತ್ತಲಿಲ್ಲರಿ ಅಕ್ಕಿ.
0: ನೋಡು, ಅವರು ಊರೊಳಗಿಲ್ಲ, ಮಧ್ಯಾಹ್ನ ಕೋರ್ಟಿಗೆ ಬಂದಿದ್ರು. ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಹೋಗಿ ನಾಳೆ ಅಮಾವಾಸ್ಯೆಗೇನು ಪೂಜಾ ಮಾಡಿಸ್ಕೊಂಡು ಬರ್ತೀವಿ ಅಂದ್ರು. ಅಲ್ದ ಈಗೀಗ ಒಂದ್ ತಿಂಗಳಿಂದ ಅವ್ರ ಮನಿಯೊಳಗ ವಿಚಿತ್ರ ನಡಿಲಿಕ್ಕತ್ತಾವಲ್ಲ, ಹಿಂಗಾಗಿ ಅವ್ರ ಹೆಂಡತಿ ಬಹಳ ಹೆದರ್ಯಾರಂತ.
2: ಹೌದ್ರಿ, ಆ ಸುಧಾ ಹೇಳುದ್ ಕೇಳಿದ್ರ ನನ್ಗ ಎರಡ್ ದಿವಸ ನಿದ್ದಿನ ಬರ್ಲಿಲ್ಲ. ಮನಿ ಮ್ಯಾಲೆ ಲಿಂಬೆ ಹಣ್ಣು ಬೀಳುದಂತ, ರಂಗೋಲಿ ಮ್ಯಾಲೆ ಹೇಸಿಗೆ ಬೀಳುದು, ಚಾವಣಿ ಮ್ಯಾಲೆ ಕಲ್ಲು ಬೀಳುದು, ಹಿಂಗ ಒಂದ್ ಎರಡ ಏನೇನೋ ಹೇಳ್ತಿದ್ಲು
0: ಬಿಡು. ಇನ್ನ ಎಲ್ಲಾ ಸರಿ ಆಗ್ಬಹುದು. ಅಲ್ಲ, ನಿನ್ ಹೊಸ ಬಳಿ ಪೂಜೆ ಮಾಡಿಸಿಕೊಂಡಿದ್ದು ಆ ಕುಂಕುಮ ಪ್ರಸಾದ ಎಲ್ಲಿಟ್ಟಿ ಕೊಡು ಒಂಚೂರು.
2: ಹಾ ತಂದೆ.

0: ಹೌದ್ರಿ, ಬಳಿ ಮಾತ್ರ ಮಸ್ತಾಗ್ಯಾವ ನೋಡ್ರಿ. ಪಾಪ ನಮ್ ತಮ್ಮ ತಡ ಆದ್ರೂ ಮಾಡಿಸಿಕೊಟ್ಟ. ಅದ್ರಾಗ ವೇಳ್ಯಾಕ್ ಸರಿಯಾಗಿ ಶ್ರೀಕಾಂತ್ ಬಂದಿದ್ದಕ್ಕ ಈಗ ಹಾಕೊಳಿಕಾತು, ಇಲ್ಲ ಅಂದ್ರ ನಾವು ಊರಿಗೆ ಹೋಗೋದು ಇನ್ನೂ ತಡನ ಆಗ್ತಿತ್ತು.
1: ಆರತಿ ಪಾಪ ಕಾಳಜಲಿ ಪತ್ತಾರನ ಬೆನ್ ಹತ್ತಿ ಇಸ್ಕೊಂಡ್ ತಂದು ಕೊಟ್ಟಾಳ.
0: ಸಾಕಿನ್ ಮಲ್ಕೋರಿ. ಮುಂಜಾನೆ ಮತ್ತ ಹುಡುಗರಿಗೆ ಸಾಲಿ ರಿಕ್ಷಾ ಬರುವುದ್ರಾಗ ಎಲ್ಲ ಆಗ್ಬೇಕಲ್ಲ ನಿಂದು.
1: ಇಲ್ಲೋಡು ಭಾರತಿ, ನೀನು ಮಲ್ಕೋ, ನನಗ ಪುಟ್ಟ ಪೂರ ಎಚ್ಚರ ಆಗ್ಬಿಟ್ಟದ. ಒಂದ್ ಸ್ವಲ್ಪ ಸ್ಟಡಿ ರೂಮ್ನ್ಯಾಗ ಹಂಗ ಒಂಚೂರು ಓದಿ ಆಮೇಲೆ ಬಂದು ಮಲ್ಕೋತೇನೆ.
0: ನೀವು ಬಾಳ ತನಕ ನಿದ್ದೆಗಿಡ್ಬೇಡ್ರಿ. ಈಗ ಆ ರೂಮಿನ ಲೈಟ್ ಆರಿಸಿ ಹೋಗ್ಬಿಡ್ರಿ. ಹಂಗ ಹೋಗಬೇಕಾರ ಹುಡುಗರ ರೂಮ್ ಹತ್ರ ಒಂಚೂರು ಹಣಕಾಕ್ರಿ. ನಾವಿಷ್ಟು ಗದ್ದಲ ಮಾಡಿದ್ರು ಎದ್ದಿಲ್ಲ, ಏನ್ ನಿದ್ಯೋ ಎಂಥ ಪುಣವಂತರಂತೀನಿ.
1: ಅಡ್ಡಿಲ್ಲ ಅಡ್ಡಿಲ್ಲ. ನಾಳಿನ ಕೇಸಿನ ಫೈಲು ಎಲ್ಲಿ ಹೋತು? ಈ ಕೇಸಿನ ಹಂಗ ಒಂದು ಉತ್ತರ ಪ್ರದೇಶದ ಕೋರ್ಟಿನ ಕೇಸಿನ ಜಜ್ಮೆಂಟ್ ಹೋದ ವರ್ಷದ ಜರ್ನಲ್ ಒಳಗೆ ಇತ್ತಲ್ಲ ನೋಡೋಣ.
0: ಅಯ್ಯೋ ಯಾಕ್ರಿ, ಏನಾಯ್ತು?
1: ನೋಡು ಆ ಪುಸ್ತಕ ನೋಡು, ಏನೋ ಇತ್ತು ಟಪಕ್ಕಂತ ಬಿತ್ತ.
0: ಅಯ್ಯ ಹೆಂಗ್ರಿ ಅದಿರ್ಲಿ, ಅರಿಶಿನ ಕುಂಕುಮ ಹೂ ಅಂದ್ರ ಮಾಟದೇನ್ರಿ ಅದು?
1: ಏ ರಾಜಪ್ಪ,
2: ಸರ್ ರಾಜಪ್ಪ ಸರ್ ಬಂದ್ರಿ ಸರ್,
1: ಇಲ್ಲಿ ಬಾ. ಇದು ಏನ್ ನೋಡು,
2: ಕಡೆ ಬರ್ರಿ ಸರ್, ನೀವು ಬರ್ರಿ, ನೀವು ಕಡೆ ಬರ್ರಿ ನೋಡ್ತಾ.
0: ಅಯ್ಯ ದೇವ್ರ, ಇದೇನ್ ಬಂತಪ್ಪ ಈ ರೂಮಿನ ಬಾಗಿಲ ಚಿಲ್ಕ ಹಾಕೆ ಇಡ್ತೀವಿ, ಯಾರು ತೆಗೆಯೋದನು ಇಲ್ಲ, ನಮ್ಮ ಮನೆಗೆ ಯಾರು ಬರುದನು ಇಲ್ಲ. ಮುಂಜಾನಿಂದ ಸಂಜೆ ತನಕ ಪ್ಯೂನ್ ಇರ್ತಾನ, ಸಂಜಿನಾಗ ಸೆಕ್ಯೂರಿಟಿ ಪೊಲೀಸ್ ಬರ್ತಾನ, ಯಾರು ಯಾವಾಗ ಏನ್ ತಂದಿಡ್ಲಿಕ್ಕೂ ಸಾಧ್ಯನೇ ಇಲ್ರಿ. ಇದೆಲ್ಲಿಂದ ಬಂತ್ರಿ ಇದು?
2: ಸರ್ ಸರ್ ಸರ್ ಸರ್, ನಾನು ಹತ್ರ ಹೋಗಿ ಬಗ್ಗಿ ನೋಡಿದ್ರಿ, ಅದು ಟಿಕ್ ಟಿಕ್ ಟಿಕ್ ಅಂತ ಸಪ್ಲೈ ಮಾಡಕತ್ತಿತ್ರಿ ಸರ್.
1: ಇಲ್ಲೋಡ್ ರಾಜಪ್ಪ, ರೂಮಿನ ಬಾಗಿಲ ಹಾಕ್ಬಿಡಪ್ಪ. ಎಸ್ ಐ ಬೇರೆ ಊರೊಳಗೆಲ್ಲ, ನಾನು ಎಸ್ ಐಗೆ ಫೋನ್ ಮಾಡ್ತೀನಿ. ಹಲೋ ಯಾರು? ಎಸ್ ಐ, ನಾನು ಮ್ಯಾಜಿಸ್ಟ್ರೇಟ್ ಗಿರೀಶ್ ಮಾತಾಡ್ಲಿಕ್ಕೆ. ಬಾಂಬ್ ಡಿಟೆಕ್ಟರ್ ತಗೊಂಡು ನಮ್ಮ ಮನೆ ಕಡೆ ಈಗಿಂದೀಗ ಬರ್ರಿ. ಹಾ ಓಕೆ, ಬರ್ರಿ ಬರ್ರಿ.
2: ಸರ್ ಸರ್, ಹಾ ಮಾಟ ತೆಗೆಯೋ ಕಾಳಣ್ಣನ ಕರೆಸಿ ಬಿಡ್ಲೇನ್ರಿ. ಅಲ್ಲಿ ಸರ್, ಮತ್ತೆ ನಾಳೆ ಬೇರೆ ಅಮಾವಾಸ್ಯೆ.
0: ರಾಜಪ್ಪ ಲಗುನ ಬಾ ಅಂತ ಹೇಳ್ಬಿಡಪ್ಪ, ಏನ್ ಪಾಪ ಮಾಡಿ ಊರಿಗೆ ಬಂದೇವಪ್ಪ. ಸ್ವಾಮಿ ನೀನ ಕಾಪಾಡ್ಬೇಕಪ್ಪ ತಂದೆ. ಅಲ್ರಿ ಬಂದ ಮೊದ್ಲಷ್ಟು ದಿವಸ ಜಡಿ ಮಳಿ ಕಾಟ, ಆಮೇಲೆ ಸುಡುಗಾಡ ಕರೆಂಟ್ ಹೋಗಿ ಜೀವ ತಿಂದು, ಇವನ್ನೆಲ್ಲ ಹೆಂಗಾರ ಸಹಿಸ್ಕೋಬಹುದ್ರಿ? ಈ ಸುಡುಗಾಡ ಮಾಟ ಅಂದ್ರ

0: ನನ್ನ ಮೈಕೈ ಎಲ್ಲ ನಡಗ ಬರ್ತಾವ್ರಿ, ನನಗಾಗೋದಿಲ್ರಿ ಇದು.
1: ಭಾರತಿ, ಅದು ಬಾಂಬ್ ಆದ್ರೆ ಸಿಡಿಬಹುದು. ಇಲ್ಲೋಡು, ನೀನು ಹುಡುಗರನ್ನ ಕರ್ಕೊಂಡು ಹೊರಗೆ ಗಾರ್ಡನ್ ನ್ಯಾಕ್ ಕೂಡು. ಏ ರಾಜಪ್ಪ, ಆ ಜಾನು ಎಷ್ಟು ಒದರ್ಲಿಕ್ಕೆ ಹತ್ತೆ ನೋಡು, ಅದನ್ನ ಗ್ಯಾರೇಜ್ ನೊಳಗ ಕೂಡಿ ಹಾಕ್ಯಾರ ಹಾಕಪ್ಪ.
2: ಆದ್ರೆ
3: ನಮಸ್ತೆ ಸಾಬ್.
1: ಬರ್ರಿ ಎಸ್ ಐ ಇಬ್ರಾಹಿಂ. ಇಲ್ಲೋಡ್ರಿ, ಆ ಕಡೆ ರೂಮ್ ನೊಳಗ ಪುಸ್ತಕದ ನಡುವಿಂದ ಟಪ್ ಅಂತ ಏನೋ ಬಿತ್ತು.
3: ಹಾ ಸರ್.
1: ಅದು ಟಕ್ ಟಕ್ ಟಕ್ ಅಂತ ನೋಡ್ರಿ.
3: ಸರ್ ನೀವೇನ್ ಬರ್ಬೇಡ್ರಿ, ನಾ ಎಲ್ಲ ನೋಡ್ತೇನೆ. ರಾಜಪ್ಪ
1: ಸಾಹೇಬ್ರೆ
3: ಬಾರಿ ನಂಜೋಡೆ.
0: ಹ್ಞೂನ್ರಿ. ಅಲ್ಲಿ ನೋಡ್ರಿ, ಇಲ್ಲಿ ಯಾರೋ ಬಂದ್ರಂತ ಕಾಣ್ತದ ನೋಡ್ರಿ.
4: ಅಮ್ಮವ್ರ ಅವನರಿ ಕಾಳಪ್ಪ.
1: ಇಲ್ಲೋಡು ರಾಜಪ್ಪ, ಅವಂಗ ಒಳಗ್ ಬರೋದು ಬೇಡ ಅಂತ ಹೇಳು. ಅವಂಗ ಹೊರಗಿಂದ ಪೂಜಾ ಗಿಜಾ ಏನ್ ಮಾಡುದು ಮಾಡ್ ಅಂತ ಹೇಳು.
4: ಆತ್ ಬಿಡ್ರಿ ಸರ್, ಆತ್. ಆ ಸ್ಟಡಿ ರೂಮಿನ ಕಿಡಕಿ ಕೆಳ ಕೂತು ಮಾಡ್ಲಿಕ್ಕೆ ಹೇಳ್ತೇನ್ರಿ.
0: ಅವ್ವ ಅವ ಹೆಂಗಿದ್ದಾನ್ರಿ, ಕೆಂಡ ಉಗುಳೋ ಕಣ್ಣು, ಕೌಡಿ ಸರ, ಜಡಿಗಟ್ಟಿದ ಕೂದ್ಲ. ಅವ್ವ ಎಂಥ ಥಂಡಿ ಒಳಗ ಬರೀ ಮೈ ಮೇಲೆ ಅಡ್ಡಾಡ್ತಿರ್ತಾನ. ಹುಡುಗರಿಗೆ ನಿದ್ದೆ ಹತ್ತದ, ಇಲ್ಲಾಂದ್ರ ಅವು ಹೆದರಿ ಸಾಯ್ತಿದ್ದು. ನನ್ನ ಅಂಜಿಕಿ ನಡಕ ನಿಲ್ವಲ್ರಿ
3: ಸರ್. ಇದು ಬಾಂಬ್ ಅಂತೂ ಅಲ್ಲ ಸರ್, ಯಾವ್ದೋ ಜೆಂಟ್ಸ್ ವಾಚ್ ತರ ಇದೆ ಸರ್. ಕುಂಕುಮ ಹೂ ಮೆತ್ಕೊಂಡಿದ್ರಿಂದ ಟೈಮ್ ಮಾತ್ರ ಕಾಣ್ತಾ ಇಲ್ಲ ಸರ್.
1: ಇಬ್ರಾಹಿಂ, ನಮ್ ಮನೆಯೊಳಗ ಯಾವ ಹಳೆ ವಾಚು ಇರ್ಲಿಲ್ಲ. ಇಲ್ಲಿಗೆ ಬರೋ ಗಂಡಸರು ಅಂದ್ರೆ ಪ್ಯೂನ್ ವೆಂಕಟೇಶ ಮತ್ತ ನಮ್ಮ ರಾಜಪ್ಪ.
3: ಹೌದಾ ಸರ್?
4: ನನ್ನ ವಾಚು ನನ್ನ ಹತ್ರ ಅದ ಸರ್. ಮತ್ತ ವೆಂಕಟೇಶ ವಾಚು ಕಟ್ಟುದಿಲ್ಲ. ಮತ್ತ ಆ ರೂಮಿಗೆ ನಾವ್ ಎಲ್ಲಿ ಹೋಗ್ತೀವಿ ಸರ್ ಹೇಳ್ರಿ? ಮತ್ತ ಅದು ಆರ್ಡಿನರಿ ವಾಚ್ ಆದ್ರೆ ಕುಂಕುಮ ಹೂವು ಹಾಕಿ ಪೂಜೆ ಯಾಕೆ ಮಾಡ್ತಾರ್ರೀ ಸರ್? ಅದ್ರ ಬೆಲ್ಟ್ ಬದಲಿಗೆ ಏನೋ ಜೂಲ್ ಜೂಲ್ ಜೂಲ್ ಆಗಿ ಏನೋ ನೇತಾಡ್ತದ ನೋಡ್ರಿ.
5: ನನಗೂ
3: ನಮಃ. ಓಂ ಹ್ರೀಂ ಕ್ಲೀಂ ಶಾಖಿಣ್ಯ ನಮಃ. ಓಂ ಹ್ರೀಂ ಕ್ಲೀಂ ಅಘೋರಾಯ ನಮಃ. ಓಂ ಹ್ರೀಂ ಕ್ಲೀಂ ಡಾಕಿಣ್ಯ ನಮಃ. ಸರ್ ಸರ್, ನನಗೊಂದ್ ಸ್ವಲ್ಪ ವಿಚಾರಣೆ ಮಾಡ್ಲಿಕ್ಕೆ ಸ್ವಲ್ಪ ಕೋಆಪರೇಟಿವ್ ಮಾಡ್ರಿ. ದಯವಿಟ್ಟು ಈ ರೂಮಿಗೆ ಕೊನೆಗೆ ಹೋದವ್ರು ಯಾರು ಯಾವಾಗ ದಯವಿಟ್ಟು ನೆನಪು ಮಾಡ್ಕೊಂಡು ಹೇಳ್ರಿ ಸರ್ ಪ್ಲೀಸ್ ನನಗೆ.
1: ಭಾರತಿ,
0: ನಮ್ಮ ಮನೆಯವರು ನಿನ್ನೆ ಸಂಜೆನಾಗ ಒಂದ್ ಅರ್ಧ ತಾಸಷ್ಟ ಅಲ್ಲಿ ಕುತ್ಕೊಂಡು ಓದ್ತಿದ್ರು. ಅವಾಗ ವೆಂಕಟೇಶ ಅವ್ರ ಎದುರುಗಿನ ಕಸ ಗುಡಿಸಿ ನೆಲ ಒರೆಸಿ ಕ್ಲೀನ್ ಮಾಡಿದ.
3: ಓಹೋ.
0: ಆಮೇಲೆ ನಾವು ರೂಮಿನ ಬಾಗ್ಲ ಹಾಕಿ ಇಟ್ಟಿದ್ವಿ. ಇವತ್ತಿಡೀ ತೆಗ್ದೇ ಇಲ್ಲ ಬಿಡ್ರಿ. ಎರಡು ದಿನಕ್ ಒಂದ್ಸತಿ ಅದನ್ನ ಒರೆಸುವುದ್ರಿಂದ ವೆಂಕಟೇಶನೂ ಬಾಗ್ಲ ತೆಗದಿಲ್ಲ. ನಮ್ ಶ್ರೀಕಾಂತ್ ನ ಡ್ರಾಪ್ ಮಾಡೋ ಅವಸರದಾಗ ನೀವು ಓದ್ಲಿಕ್ಕೂ ಹೋಗಿಲ್ಲ.
1: ಹೌದು,
0: ನಾವ್ ಯಾರು ಆ ಕಡೆ ಹೋಗೇ ಇಲ್ಲ.
1: ಹೌದು ಹೌದು ಇಬ್ರಾಹಿಂ, ನಾವು ಇವತ್ತ ಕೋರ್ಟ್ ನಿಂದ ಬರ್ತಿದ್ದಂಗ ದೇವಸ್ಥಾನಕ್ ಹೋಗಿ ಲೇಟ್ ಆಗಿ ಮನೆಗೆ ಬಂದ್ವಿ. ಇವಳು ವಿಶೇಷ ಅಡಿಗೆ ಮಾಡಿದ್ಲು, ಹಂಗಾಗಿ ಬಹಳ ಹೊತ್ತು ಊಟ ಹರಟಿ ಅಂತ ಕಳೀತು. ಈ ರೂಮಿಗೆ ಯಾರು ಬರ್ಲೇ ಇಲ್ಲ. ನನಗ ಯಾಕೋ ಕೆಟ್ಟ ಕನಸು ಬಿದ್ದು ಎಚ್ಚರತು. ಅದಕ್ಕ ನಿದ್ದೆ ಬರವಲ್ತು ಅಂತ ಓದ್ಲಿಕ್ಕೆ ಅಂತೇಳಿ ಈ ರೂಮಿಗೆ ಬಂದೆ. ಒಂದು ಪುಸ್ತಕ ತೆಗೆದಿಟ್ಟು ಅದ್ರ ಬಾಜುಕಿನ ಇನ್ನೊಂದು ಪುಸ್ತಕ ತೆಗಿತಾ ಇದ್ದಂಗನ ಆ ಪುಸ್ತಕದ ನಡುವಿಂದ ಇದು ಬಿತ್ತು. ಇದೇ ಪುಸ್ತಕನ ನಾನು ನಿನ್ನೆ ಸಂಜೆ ತೆಗೆದು ಓದಿದ್ದೆ. ಆವಾಗ ಆ ಜಾಗದೊಳಗ ಏನೂ ಇರಲಿಲ್ಲ. ಈ ಸಾಲಿನ ಪುಸ್ತಕಗಳನ್ನೆಲ್ಲ ನಾನು ದಿನಾ ದಿನ ತೆಗೆದಿಡೋ ಜರ್ನಲ್ಗಳು, ಹಂಗಾಗಿ ಇಲ್ಲಿ ಏನಿದ್ರು ನನಗ ಕಾಣಿಸಬೇಕಿತ್ತು. ಅಂದ್ರ ಅದು ನಿನ್ನೆ ಸಂಜೆ ಆದ್ಮೇಲೆ ಇವತ್ತು ಸಂಜೆ ಒಳಗ ಈ ಜಾಗದೊಳಗ ಸೇರ್ಕೊಂಡಂಗ ಕಾಣಿಸ್ತದ ನೋಡು.
3: ಓಹೋ, ನಿನ್ನೆ ಸಂಜೆಯಿಂದ ಇವತ್ ಸಂಜೆ ಒಳಗೆ
1: ಹಂಗ ಅನಸ್ತದ ನನಗೆ. ಬಹುಶಃ
0: ಅಲ್ಲ, ಮುಂಜಾನಿಂದ ನಾನು ಮನಿ ಒಳಗ ಇದ್ದೆ. ನಮ್ ಮನೆಗೆ ಯಾರೂ ಬಂದಿಲ್ಲ. ಸಂಜೆ ಮುಂದೆ ನಾವು ದೇವಸ್ಥಾನಕ್ ಹೋಗೋ ಮುಂದ ಈ ಹಾಲಿನ ಬಾಗಿಲಿಗೆ ಕೀಲಿ ಹಾಕಿ ಹೋದ್ವಿ.
1: ಹೌದು,
0: ವರಂಡದೊಳಗ ರಾಜಪ್ಪ ಕಾವಲು ಕಾಯ್ಕೋತ ಇದ್ದ. ಈ ರೂಮ್ ಒಳಗ ಇದು ಅದ ಅಂದಾಗ ಯಾರು ಇಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ.
3: ಇದು ಎಂತ ವಿಚಿತ್ರ ಕೇಸು ಸರ್ ಇದು. ಅಲ್ಲ, ನಿಮ್ಮಂತ ಮ್ಯಾಜಿಸ್ಟ್ರೇಟ್ ಅವ್ರ ಮನೆಗೆ ಕಳ್ಳಕ್ಕ ಹಾಕರ್ ಬರೋ ಧೈರ್ಯ ಅಂತೂ ಮಾಡೋದಿಲ್ಲ ಸರ್.
1: ಹೌದು,
3: ಸುತ್ತಮುತ್ತಲು 108 ತರ ಕೇಸು ಸಾಲ್ವ್ ಎಲ್ಲ ಮಾಡಿದೀವಿ ನಾವು. ಆದ್ರೆ ಈ ಕುಂಕುಮದ ವಾಚನೆ ಕೇಸು ಇದೇ ಮೊದಲೇದು ಸರ್ ಇದು.
0: ಇದು ಆ ರುದ್ರನ್ ಹೆಂಡತಿ ಮಾಡಿಸಿರೋ ಮಾಟ ಇರ್ಬೇಕ್ರಿ. ಇವತ್ತಿಂದ ಇವತ್ತ ಮಾಡಿ ಒಗದಾಳ ಅಂತ ಕಾಣ್ತದ. ಆ ಕಿಟಕಿಯಿಂದ ಆಕೆ ಚೆಲ್ಲಿದ್ರು ಪುಸ್ತಕದ ನಡು ಬೀಳ್ಲಿಕ್ಕೆ ಸಾಧ್ಯನೇ ಇಲ್ಲ.
1: ಹೌದು,
0: ಈ ರ್ಯಾಕು ಕಿಟಕಿ ಕಡೆ ಇಲ್ಲ. ಮತ್ತೆ ನಾವು

0: ಎಲ್ಲಾ ಕಿಡಕಿ ಹಾಕಿ ಅದಕ್ ಮತ್ತೆ ಪರದೆ ಬಿಟ್ಟಿವಿ ಅಂದ ಮೇಲೆ ಹೆಂಗ್ ಬೀಳಕ್ ಸಾಧ್ಯದ?
1: ಅಯ್ಯಯ್ಯ ಮಾಟ್ ಅಂದ್ರೆ ಏನ್ ಅಂದ್ಕೊಂಡ್ರಿ ಮೇಡಮ್ ನೀವ? ಅಲ್ರಿ, ವಸ್ತು ತಮ್ಮಟ್ಟಕ್ ತಮ್ಮ ಗಾಳಿ ಒಳಗ ಹಾರ ಬಂದು ಗಾಡಿ ಒಳಗಿಂದ ಒಳಗ್ ಬಂದು ಕಪಾಟ್ ನೊಳಗ್ ಸೇರ್ಕೊತಾವ್ರಿ.
2: ರಾಜಪ್ಪ ಸುಣ್ಣಿರೋ ಹೇಳಿ ಅವ್ರನ್ನೆಲ್ಲ ಯಾಕೆ ಹೆದರ್ಸ್ತಿ ಮಾರ?
0: ನಾವು ಅಲ್ಲ ದೇವ್ರ, ಮುಂಜಾನೆ ಅದ್ ಕೂಡ್ಲೆ ನಮ್ಮನ್ ನೀವು ಊರಿಗೆ ಬಸ್ ಹತ್ತಿಸ್ಬಿಡ್ರಿ.
1: ಭಾರತಿ,
0: ನೀವು ರಜಾ ಹಾಕ್ ಬರ್ರಿ. ಸುಮ್ನ ಯಾರ್ದರ ಕಾಲಿಗೆ ಬಿದ್ರ ಟ್ರಾನ್ಸ್ಫರ್ ಕೊಡ್ತಾರೋ ಏನೋ ಕೇಳ್ರಿ.
1: ಸ್ವಲ್ಪ ತಡಿ ಭಾರತಿ, ತಡಿ. ಅಲ್ಲ ಮಾರಾಳ, ಲಂಚ ವಸೂಲಿ ಅಂಥವು ಯಾವುದು ನಮ್ಮ ಜುಡಿಷಿಯರಿ ಡಿಪಾರ್ಟ್ಮೆಂಟ್ ಒಳಗ ನಡೆಯುವುದಿಲ್ಲ. ಹಾಕದಲ್ಲೇ ಹೋಗಬೇಕು. 2 ವರ್ಷ ಆದ್ಮೇಲೆ ರಿಕ್ವೆಸ್ಟ್ ಮಾಡ್ಕೋಬಹುದು ಅಷ್ಟ. ಈಗ ನಾವು ಬಂದು 7-8 ತಿಂಗಳು ಆಗ್ಯದ ಅಷ್ಟೇ.
2: ಸಾಬ್ ಡರೋ ಮತ್ ಸರ್, ನಾನು 2 ವರ್ಷದಿಂದ ಇದ್ದೇನೆ, ಹಂಗೇನು ಆಗೋದಿಲ್ಲ ಸರ್. ಡೋಂಟ್ ವರಿ ಸರ್, ಡೋಂಟ್.
0: ಅಯ್ಯೋ, ನಿಮ್ ಕ್ವಾರ್ಟರ್ಸ್ ಎಲ್ಲ ಊರ್ ಒಳಗವ ಅಲ್ರಿ, ಅದಕ್ಕ ನಿಮಗ್ ತೊಂದ್ರಿಲ್ಲ. ಈ ಸುಡುಗಾಡ್ ಕೋರ್ಟ್ ಊರ್ ಹೊರ ಕಟ್ಟಿ ಕೂತ್ ಬಿಟ್ಟಾರ. ಅದ್ ಯಾವ ಪುಣ್ಯಾತ್ಮ ಈ ಸ್ಮಶಾನದ ಜಾಗ ಆರಿಸಿ ಮಂಜೂರ್ ಮಾಡ್ಯಾನೋ ಏನ್ ಮಣ್ಣು? ಅವ್ರಿಗೆ ಮಕ್ಕಳು ಮರಿ ಇದ್ದವ್ರು ಇರ್ತಾರ ಅನ್ನೋದು ತಿಳಿಬಾರ್ದ?
1: ಮೊದ್ಲಿನ ಸಾಹೇಬ್ರು ಕುಟುಂಬ ತಂದಿದ್ದಿಲ್ರಿ ಅವರ, ಇದು ಕಟ್ಟಿದ ಮೇಲೆ ನೀವ ನೋಡ್ರಿ ಮೊದ್ಲೇ ಫ್ಯಾಮಿಲಿ.
0: ನಾನು ಕಾಲೇಜ್ ನಾಗಿದ್ದಾಗ ಇಲ್ಲಿ ಟೂರಿಗೆ ಅಂತ ಬಂದಾಗ ಈ ಕಾಡು ಹಸಿರು ನೋಡಿ ಮರಳಾಗಿದ್ದೆ. ಜೀವನದಾಗ ಒಮ್ಮೆರೆ ಈ ಸ್ವರ್ಗದೊಳಗ ಒಂದಿಷ್ಟು ವರ್ಷ ಉಳಿಬೇಕು ಅಂತ ಕನಸು ಕಂಡಿದ್ದೆ. ಆದ್ರ ಹೀಗ ಉಳಿಲಿ ಉಳಿದಾಗ ಗೊತ್ತಾಗ್ಲಿಕ್ ಹತ್ತದಲ್ಲ ಇಲ್ಲಿ ಹಣೆ ಬಾರ.
2: ಸರ್, ನಾನು ಬರುವಾಗ ಜಿಲ್ಲಾ ಸ್ಕ್ವಾಡ್ಗೆ ಫೋನ್ ಮಾಡಿದ್ ಸರ್, ಅವರೆಲ್ಲ ಬಂದಾರ ಸರ್. ನೀವ್ ಏನು ಯೋಚನೆ ಮಾಡಬೇಡಿ ಸರ್,
1: ಅಡ್ಡಿಲ್ಲ.
2: ನೀವೆಲ್ಲ ಈಗ ಹೊರಗ್ ಕೂತೀರಿ ಸರ್, ನಾನು ಅವ್ರ ಜೊತೆ ಒಳಗೆ ಒಂದ್ ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡ್ತೇನೆ ಸರ್. ಈ ಹೊಗೆ ಎಲ್ಲ ರೂಮ್ ನೊಳಗೆಲ್ಲ ಬಹಳ ತುಂಬಿಕೊಂಡಿದೆ ಸರ್, ತುಂಬಾ ತೊಂದರೆ ಕೊಡ್ತಿದೆ. ದಯವಿಟ್ಟು ಸ್ವಲ್ಪ ಕೋಆಪರೇಟಿವ್ ಮಾಡಿ.
1: ಓಕೆ ಓಕೆ ಇಬ್ರಾಹಿಂ, ಹಾಗೆ ಮಾಡಿ, ಹಾಗೆ ಮಾಡಿ. ಗೋ ಅಹೆಡ್, ಗೋ ಅಹೆಡ್.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
0: ರೀ, ಇನ್ನು ಏನೇ ನೋಡ್ಬೇಕೋ ಏನು ದೇವ್ರ, ಬೆಳಗಾಗ್ಲಿಕ್ಕೆ ಇನ್ನು ಎಷ್ಟು ಹೊತ್ತದನೋ ಏನು.
1: ಅಲ್ಲ ಭಾರತಿ, ಈ ಶ್ರೀಕಾಂತ್ ನಿನ್ನೆ ರಾತ್ರಿ ಬಂದು ಬೆಳಗ್ಗೆ ಹೋದಲ್ಲ, ಅವಂಗೇನಾರ ಗೊತ್ತದನೋ ಏನೋ ಅಂತ ಒಂದ್ ಮಾತು ನಾವ್ಯಾ ಕೇಳಬಾರ್ದ ಅವಂಗ.
0: ನೀವು ಒಳ್ಳೆ ಮಾತಾಡ್ತೀರಿ. ಅವ ಪಾಪ ರಾತ್ರಿ ಬಂದು ಹಾಲ್ನಾಗ ಕೂತ, ಊಟ ಮಾಡಿ ಹುಡುಗರ ಜೋಡಿ ರೂಮ್ನಾಗ ಮಲ್ಕೊಂಡ, ಮುಂಜಾನೆ ಸ್ನಾನ ತಿಂಡಿ ಮುಗಿಸಿ ಹೊಂಟೆ ಬಿಟ್ಟ. ಅವಂಗ ಏನ್ ಗೊತ್ತಿರ್ತದ? ಅಲ್ದ ಅವ ಊರ್ ಮುಟ್ಟುದ ನಡರಾತ್ರಿ ಆಗಿರ್ತದ. ಬೇಕಾದ್ರೆ ಬೆಳಿಗ್ಗೆ ಫೋನ್ ಮಾಡಿ ಹಚ್ಚಿ ಕೇಳಿದ್ರ. ಈಗೇನ್ ಬೇಡ,
1: ಇಷ್ಟೆಲ್ಲ ಮಂದಿ ಕೂಡಿ ಇಷ್ಟು ಟೆನ್ಷನ್ ತಗೊಂಡು ನೋಡ್ಲಿಕ್ಕತ್ತಾರ. ಅದು ನಮ್ ಮನುಷ್ಯರಿಗೆ ಯಾರಿಗೂ ಸೇರಿದ ವಸ್ತು ಅಲ್ಲ. ಅಂದ್ರೆ ಕೇಸು ರಿಜಿಸ್ಟರ್ ಮಾಡಿ ನಾವು ಊರೊಳಗ ಬ್ಯಾರೆ ಮನೆಗೆ ನಾಳೆಗೆ ಶಿಫ್ಟ್ ಆಗೋಣ. ನೋಡು, ನಾ ಎಲ್ಲಾ ಜಿಲ್ಲಾ ನ್ಯಾಯಾಧೀಶರು ಕೂಡ ಮಾತಾಡಿ ಒಪ್ಪಿಗೆ ತಗೋತೀನಿ ಬೇಕಾದಾಗ್ಲಿ. ನೀಳು, ನೀನು ಆರ್ತಿಗೆ ಫೋನ್ ಮಾಡಿ ಒಂದ್ ಮಾತು ಕೇಳಿರ ಕೇಳಲ್ಲ
0: ರೀ. ನಡು ರಾತ್ರಿಯಾಗ ಇದು ಒಳ್ಳೆ ನೀವು ಕಿರಿಕಿರಿ ಹಚ್ಚಿರಿ ನನಗ. ಹೋಗ್ಲಿ, ನನ್ನ ಮೊಬೈಲ್ ಒಳಗದ, ತರಿಸ್ರಿ ಅದನ್ನ ಹೊರಗ.
2: ಸರ್, ಅದಕ್ಕ ಒಂದು ಪೈಪ್ ತಗೊಂಡು ನೀರ್ ಹಾಕಿದ್ವಿ ಸರ್, ನೋಡಿದ್ವಿ ಸರ್, ಕುಂಕುಮ ಹೂ ತೊಳೆದ್ಮೇಲೆ ಫಳ ಫಳ ಹೊಳೆಯೋ ಹೊಸ ವಾಚ್ ಸರ್, ಕರೆಕ್ಟ್ ಟೈಮ್ ತೋರಿಸ್ತಾ ಇದೆ ಸರ್. ಆದ್ರೆ ಬೆಲ್ಟ್ ತುಂಬಾ ಹಾಳಾಗಿದೆ ಸರ್, ಯಾವ್ದೋ ಒಂದು ಪ್ರಾಣಿ ತಿಂದಿರೋ ತರ ಸರ್. ಸರ್, ನೀವು ಯಾರು ಇದನ್ನ ಗುರ್ತು ಹಿಡಿದಿದ್ರೆ ಇಲ್ಲ, ಮತ್ತೆ ನಾವು ವಾಚ್ ಅಂಗಡಿಗೆ ಹೋಗಿ ತೋರಿಸಿ ಯಾರಿಗೆ ಮಾರಿದ್ರು ಅಂತ ವಿಚಾರಿಸಬೇಕಾಗ್ತದೆ. ದಯವಿಟ್ಟು ಸ್ವಲ್ಪ ನೋಡಿ ಸರ್.
1: ಒಂದ್ ನಿಮಿಷ ಇಬ್ರಾಹಿಂ, ಒಂದ್ ನಿಮಿಷ. ಈಕೆ ಊರಿಗೆ ಒಂದು ಫೋನ್ ಮಾಡ್ಲಿಕ್ಕೆ,
2: ಓಕೆ ಸರ್.
1: ಅದ ನಮ್ಮ ಕೋ ಬ್ರದರ್ಗೆ ನಿನ್ನೆ ರಾತ್ರಿ ಬಂದು ಈಕೆ ಮಾಡಿಸಿಕೊಟ್ಟಿದ್ದ ಬಳಿ ಕೊಟ್ಟು ಬೆಳಿಗ್ಗೆ ಊರಿಗೆ ಹೋದ್ರವ್ರು. ಅವ್ರ ಫ್ರೆಂಡ್ಸ್ ಜೊತೆ ಶೃಂಗೇರಿ ಹೊರನಾಡು ಅಂತ ಪ್ರವಾಸಕ್ಕೆ ಹೋಗಿದ್ರು. ಇವತ್ತ ವಾಪಸ್ ಊರ್ ಹೋಗ್ಯಾರ. ಅವ್ರಿಗೇನಾದ್ರೂ ಇದ್ರ ಬಗ್ಗೆ ಗೊತ್ತದೇನು ಕೇಳೋಣ ಅಂತ ಹೇಳಿ. ಒಂದ್ ಸ್ವಲ್ಪ ತಡೀರಿ.
2: ಓಕೆ ಸರ್, ಹಾಗಾದ್ರೆ ನಾನು ಎಲ್ಲೂ ಹೇಳಲ್ಲ ಸರ್.
1: ಒಂದ್ ಸ್ವಲ್ಪ ವೇಟ್ ಮಾಡಿ ಪ್ಲೀಸ್.
2: ಓಕೆ.
0: ಹಲೋ ಹಲೋ ಆರತಿ, ನಾನು ಭಾರತಿ ಮಾತಾಡ್ಲಿಕ್ಕೆ.
3: ಹಲೋ ಅಕ್ಕ, ಯಾಕ ಏನಾಯ್ತ ಇಷ್ಟೊತ್ನ್ಯಾಗ ಫೋನ್ ಮಾಡಿಯಲ್ಲ?
0: ಸಾರಿ ಸಾರಿ ಆರತಿ, ನಿನ್ ಎಪಿಸೋಡ್ ಆತ್ ನೋಡು. ಏನಿಲ್ಲ, ಶ್ರೀಕಾಂತ್ ಊರಿಗೆ ಬಂದ್ ಮುಟ್ಟಾನ?
3: ಇದ ಈಗ ಒಂದ್ ತಾಸಾತ್ ನೋಡ್ ಬಂದ್ ಮಕ್ಕೊಂಡಾರವ.
0: ಅಲ್ಲ, ಅವ ಏನರೇ ವಾಚ್ ಗೀಚ್ ಬಿಟ್ಟಾನೋ ಏನೋ ಅಂತ ಕೇಳ್ಬೇಕಾಗಿತ್ತು. ನಮ್ ಮನಿ ಒಳಗ ನಮ್ದಲ್ಲದ ಒಂದ್ ವಾಚ್ ಕಾಣ್ಲಿಕ್ ಹತ್ತಿದ. ಒಂದ್ ಸ್ವಲ್ಪ ಅವನ್ ಎಬ್ಬಿಸಿ ಕೇಳ್ ಹೇಳ ಪ್ಲೀಸ್.
3: ಅಲ್ಲ, ಬೆಳಿಗ್ಗೆ ಹೇಳ್ತೀನಲ್ಲ, ಈಗೇನ್ ಅರ್ಜೆಂಟ್ ಅನ? ವಾಚ್ ಏನ್ ಓಡ್ ಹೋಗುದಿಲ್ಲ ಬಿಡವ.
0: ಅಲ್ಲ ಆರತಿ, ವಾಚ್ ಓಡ್ ಹೋಗುದಿಲ್ಲ ಖರೆ, ನಮ್ ಜೀವ ಹೆದರ್ ಓಡ್ ಹೊಂಟದ. ಅದೆಲ್ಲ ಸುದ್ದಿ ನಿನ್ಗ ಆಮೇಲೆ ಹೇಳ್ತೀನಿ. ನೀ ಮೊದ್ಲಕ್ಕ ಅವನೊಂದ್ ಸ್ವಲ್ಪ ಎಬ್ಬಿಸಿ.

0: ಕೇಳಿ ಹೇಳ್ಬಿಡ ನಂಗ.
1: ಅವರು ಒಂದ ಮಾತಿಗೆ ಹೇಳುದಿಲ್ಲ, ಮೊದ್ಲ ಕುಂಭಕರ್ಣ ಇದ್ದಂಗ ಅವರು. ಈಗಂತೂ ಟೂರಿಂದ ಸುಸ್ತಾಗ್ ಬಂದಾರ. ನಾನು ಎಬ್ಬಿಸಿ ಕೇಳಿ ಫೋನ್ ಹಚ್ತೇನಿ, ತಡಿವಾ. ಈಗ ನೀನು ಫೋನ್ ಇಡವಾ.
0: ಅಲ್ಲ ಪ್ಲೀಸ್, ಲಘೂನ ಕೇಳಿ ಹೇಳ.
2: ನಿಮ್ಮೊಳಗ್ ನಾಕ್ ಜನ ಮನೆ ಸುತ್ತಲೂ ರೌಂಡ್ ಹಾಕಿ ಏನಾದ್ರೂ ಕ್ಲೂ ಸಿಗ್ತದ ನೋಡ್ರಿ. ಹಾ ನೀವಿಬ್ರು, ಹಾ ಟೆರೇಸಿನ ಮೇಲೆ ನೋಡಿ. ರಾಜಪ್ಪ, ಆ ಸರ್ಸ್ ಲೈಟ್ ಎಲ್ಲೆಲ್ಲಿ ಬೇಕೋ ಅಡ್ಜಸ್ಟ್ ಮಾಡಪ್ಪ. ಸರ್ ನೀವೀಗ ಒಳಗೆ ಹೋಗಿ ಸರ್, ಏನು ತೊಂದರೆ ಇಲ್ಲ. ಮೇಡಮ್ ಮಕ್ಕಳನ್ನ ರೂಮ್ ಒಳಗೆ ಮಲಗಿಸಿ, ಪರವಾಗಿಲ್ಲ. ಎವ್ರಿಥಿಂಗ್ ಇಸ್ ಓಕೆ ಸರ್.
0: ಆರ್ತಿದ ಫೋನ್ ಬಂತು, ನೋಡ್ತೀನಿ ತಡ್ರಿ.
1: ಹಲೋ ಅಕ್ಕ, ನಾ ಆರ್ತಿ ಮಾತಾಡುದು.
3: ಹಾ ಹಾ ಹೇಳ ಆರ್ತಿ.
1: ಅಕ್ಕ ಅದು ಇವ್ರದ ವಾಚು, ನಿನ್ ರಾತ್ರಿ ತಲೆಗಿನ ಕೆಳಗ ಇಟ್ಕೊಂಡಿದ್ರಂತ, ಅದು ಜಾರಿ ಕೆಳಗ್ ಬಿದ್ದದ.
3: ಹಾ
1: ನಿಮ್ ನಾಯಿ ಅದಲ್ವಾ, ರಾತ್ರಿಡಿ ಕಡದು ಕಡದು ಬೆಲ್ಟ್ ತಿಂದದಂತ.
3: ಅಯ್ಯಯ್ಯೋ,
1: ಇವ್ರು ಬೆಳಿಗ್ಗೆ ಅದನ್ನ ಕಟ್ಕೊಲಿಕ್ಕೆ ಬರ್ಲಾರ್ದಕ್ಕ ಕಿಸೆದಾಗ ಇಟ್ರಂತ.
3: ಹಾ
1: ಶೃಂಗೇರಿಗೆ ಹೋಗಿದ್ರಲ್ಲ, ಕುಂಕುಮ ಪ್ರಸಾದ್ ಸೇರಿದ ಕೂಡ್ಲೆ ಬ್ಯಾಡ್ ಅಂತ ಹೇಳಿ ಹಳೆ ಪೇಪರ್ ಒಳಗ ಸುತ್ತಿ ರೂಮ್ಗ್ ಹೋಗಿ ಬುಕ್ಕಿನ ಕಡೆ ಅದನ್ನ ಇಟ್ಟು ಒಂದ್ ಮತ್ತೊಂದ್ ಹಳೆ ಪೇಪರ್ ಹುಡ್ಕಾಡ್ಲಿಕ್ಕತ್ತಿದ್ರಂತ. ಅಷ್ಟ್ರಾಗ ನೀನು ತಿನ್ಲಿಕ್ ಕರ್ದಂತಲ್ಲ.
3: ಹೌದು,
1: ಹಂಗ ಬಾಗ್ಲ ಹಾಕೊಂಡ್ ಬಂದಾರ ಅವ್ರು. ಮುಂದ ಊರಿಗೆ ಹೋಗೋ ಗಡ್ಬಿಡಿಯೊಳಗ ಮರ್ತ ಬಿಟ್ಟಾರ.
3: ಅಯ್ಯಯ್ಯೋ,
1: ನಿನಗ ಗೊತ್ತಲ್ವಾ ಅವ್ರದ ಬುದ್ಧಿ, ವಿಪರೀತ ಬಿಡೆ ಮಾಡ್ಕೊಳ್ದ, ಬಾಯ್ ಬಿಟ್ಟು ಹೇಳೋರಲ್ಲ ಕೇಳೋರಲ್ಲ. ಇನ್ನೇನ ಅದನ್ನ ಹೇಳುದು ದೊಡ್ಡ ವಿಷಯ, ಅಲ್ಲಿ ಹೋಗಂತ ಹೇಳಿ ಹೇಳುದ್ ಬಿಟ್ಟಾರ. ಏನತ್ತ?
0: ಏನಾಗಿಲ್ಲ ಏನಾಗಿಲ್ಲ, ನೀ ಈಗ ಮಲ್ಕೋ, ನಾನ್ ನಿನ್ ಜೊತೆ ಮತ್ತೆ ಬೆಳಿಗ್ಗೆ ಮಾತಾಡ್ತೀನಿ. ದೊಡ್ಡ ಕುತ್ನಿಂದ ಪಾರಾದ್ವಿ ಅಪ್ಪ ದೇವ್ರ, ನಿನ್ನ ದಯಾ ಹಿಂಗೇ ಇರ್ಲಪ್ಪ ನಮ್ ಮೇಲೆ.
4: ಅಲ್ಲ ಭಾರತಿ, ಅಲ್ಲೋರು ಆ ಇಬ್ರಾಹಿಮ್, ಆ ಜಿಲ್ಲಾ ಕೇಂದ್ರದಿಂದ ಕರೆಸಿದ ಸ್ಕ್ವಾಡು, ಆ ಅರ್ಭಟ ಪೂಜೆ ಮಾಡ್ತಾ ಇರೋ ಕಾಳಪ್ಪ, ಅಲ್ಲ ಇವ್ರು ಎಲ್ಲರಿಗೂ ನಮ್ ಶಡ್ಕಂದ ಮಂಗ್ಯಾತನ ಅಂತಂದ್ರೆ ಅವ್ರು ಏನ್ ಅಂದ್ಕೊಳಿಕ್ಕಿಲ್ಲ. ಇಡೀ ರಾತ್ರಿ ನಿದ್ದಿಗೆಟ್ಟು ಹುಚ್ಚ ಹಿಡಿಸ್ಕೊಂಡಾರ. ಅವ್ರಿಗೆ ಯಾವ ಬೈಲೆ ಹೇಳ ಮರಳ. ಅಲ್ಲ ಎಷ್ಟೊತ್ತಿನ ತನಕ ಹೆದರಿಕೆಗೆ ಎದಿ ಡವ ಡವ ಹೊಡ್ಕೋತಿದ್ರೆ, ಈಗ ಸಂಕೋಚದಿಂದ ಅದ್ರ ಎರಡು ಪಟ್ಟು ಹೊಡ್ಕೊಳಕ್ ಹತ್ತದಲ್ಲ.
5: ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಕಿರುನಾಟಕ ಕೇಳಿದಿರಿ. ಬರೆದವರು ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ. ಭಾಗವಹಿಸಿದ ಕಲಾವಿದರು ಡಾಕ್ಟರ್ ಶಶಿಧರ್ ನರೇಂದ್ರ, ಉಮೇಶ್ ನಾಯಕ್, ಮನೋಹರ್ ಕುಲಕರ್ಣಿ, ರಂಜನಾ ಕುಲಕರ್ಣಿ. ನಾಟಕದಲ್ಲಿ ಭಾಗವಹಿಸಿ ನಿರ್ಮಾಣ ಮಾಡಿದವರು ಮಂಜುಳಾ ಪುರಾಣಿಕ್.
6: ಆಕಾಶವಾಣಿ ಕಾರವಾರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.

0: ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ವಾದನೆ ಕೇಳುವಿರಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು. ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪಾಗತಿ?
5: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18 ರಿಂದ 60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552114 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ ವಾದನ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 10:02. ಇನ್ನು ಮುಂದೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 10:02 ಆಗಿದೆ. ಕೇಳಿದ್ರೆ 10:02 ಆಯ್ತು ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಮಧುರ ಗೀತೆಗಳನ್ನ ಕೇಳಬಹುದು ಅಂತ ಹೇಳಿ ಅನೇಕರು ಈ ಒಂದು ಸಮಯಕ್ಕಾಗಿ ಕಾಯ್ತಾ ಇರ್ತೀರಿ. ಯಾಕಂದ್ರೆ ಹಳೆಯ ಗೀತೆಗಳನ್ನ ಇಷ್ಟಪಡುವಂತಹ ಅಭಿಮಾನಿಗಳು ಸಾಕಷ್ಟು ಜನರು ನಮ್ಮ ನಡುವೆ ಇದ್ದಾರೆ. ಅವರಿಗಾಗಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ದಿನದಲ್ಲಿ 2 ಬಾರಿ ಮೂಡಿ ಬರುತ್ತೆ. ಒಂದು 10:02 ದಿಂದ 11 ಗಂಟೆವರೆಗೆ, ಮತ್ತೊಂದು ಸಂಜೆ

5 ಗಂಟೆ 2 ನಿಮಿಷದಿಂದ 6 ಗಂಟೆಯವರೆಗೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಮಧುರ ಗೀತೆಗಳು ನಿಮಗಾಗಿ ಮೂಡಿಬರುತ್ತೆ. ತಡ ಮಾಡೋದು ಬೇಡ, ಈಗ ಕಾರ್ಯಕ್ರಮ ಆರಂಭಿಸೋಣ ಈ ಒಂದು ಸುಂದರ ಗೀತೆಯೊಂದಿಗೆ.

ಜಾನಿನ ಬಿಡಲಾರೆ ಚಿತ್ರದ ಹಾಡನ್ನು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಚಿ ಉದಯಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ಭಾಗ್ಯದ ಬಾಗಿಲು ಚಿತ್ರದ ಹಾಡು ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರ ಧ್ವನಿಯಲ್ಲಿ. ಚಿ ಉದಯಶಂಕರ್ ಅವರ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ.

ಮಾತಾಡಿರೋದು 102.9 FM ಕೇಳ್ತಾ ಇರುವ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. 10:20 ಕೇಳುಗರೆ, ಈಗ ಒಂದು ವಿಶೇಷವಾದ ಹಾಡಿನ ಮಧ್ಯದ ಸಾಲನ್ನ ಕೇಳಿಸ್ಕೊಂಡು ಈ ಹಾಡು ಯಾವ್ದಿರ್ಬೋದು ಅಂತ ಹೇಳಿ ಊಹೆ ಮಾಡೋ ಪ್ರಯತ್ನ ಮಾಡಿ. ಇದೇ ಹಾಡು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಿಮಗಾಗಿ ಸಂಪೂರ್ಣವಾಗಿ ಪ್ರಸಾರ ಆಗತ್ತೆ. ಈಗ ಹಾಡಿನ ಮಧ್ಯದ ಸಾಲು

ಹಾಡು ಯಾವ್ದಿರ್ಬೋದು? ಹಾಡಿನ ಮೊದಲ ಸಾಲನ್ನ ನೀವು ಊಹೆ ಮಾಡೋದಕ್ಕೆ ಸಾಧ್ಯನಾ? ನೋಡೋಣ, ಯೋಚನೆ ಮಾಡ್ತಾ ಇರಿ. ನಿಮ್ಗೆ ಏನಾದ್ರೂ ಗೊತ್ತಾಯ್ತು ಅಂದ್ರೆ 9483091029 ಈ ಸಂಖ್ಯೆಗೆ ಕಳುಹಿಸಿ ಕೊಡಿ. ಇದೇ ಗೀತೆ ಒಂದು ಹಾಡಿನ ನಂತರ ನಿಮಗಾಗಿ ಪ್ರಸಾರ ಆಗುತ್ತೆ. ಇನ್ನೀಗ ಸ್ವಯಂ ವರ ಚಿತ್ರದ ಒಂದು ಅಪರೂಪದ ಹಾಡು ಪ್ರಿಯ ಸಖಿ ಪ್ರಿಯಮುವದೆ. ಈ ಹಾಡನ್ನ ಪಿ ಸುಶೀಲ ಅವರ ಧ್ವನಿಯಲ್ಲಿ ಕೇಳಿ.

ಈ ಒಂದು ಹಾಡನ್ನ ಕೇಳಿಸೋದಕ್ಕೂ ಮುನ್ನ ಒಂದು ಹಾಡಿನ ತುಣುಕನ್ನ ನಿಮಗೆ ಕೇಳಿಸಲಾಗಿತ್ತು. ಸಾಧ್ಯ ಆದ್ರೆ ಈ ಹಾಡು ಯಾವುದು ಊಹೆ ಮಾಡಿ ನಮಗೆ ಮೆಸೇಜ್ ಮಾಡಿ ಅಂತ ಹೇಳಲಾಗಿತ್ತು. ಆ ಹಾಡಿನ ತುಣುಕು ಹೀಗಿದೆ.

ಪಿ ಸುಶೀಲಾ ಅವರು ಹಾಡಿರುವಂತಹ ಗೀತೆ. ಇನ್ನೊಂದ್ಸಲ ಕೇಳಿಸಬಹುದಾ ಅಂತ ನವೋದಯ ನಾಗರಾಜ್ ಅವರು ಮೆಸೇಜ್ ಮಾಡಿದ್ರು. ಮತ್ತೊಮ್ಮೆ ಕೇಳಿದ್ದೀರಿ ನೋಡೋಣ, ಊಹೆ ಮಾಡಿ. ರಂಗಸ್ವಾಮಿ ಮೈಸೂರು, ಅಮ್ಮ ಎನ್ನುವ ಕರೆ ಎಷ್ಟು ಚೆಂದ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ನೀವು ಪ್ರಸಾರ ಮಾಡಿದ ಗೀತೆ ಗೊತ್ತಾಗ್ತಾ ಇಲ್ಲ, ಹಾಡನ್ನು ನೀವೇ ಪ್ರಸಾರ ಮಾಡ್ತೀರಾ ಅಂತಲೂ ಹಲವರು ಮೆಸೇಜ್ ಮಾಡಿದಿರಿ. ಹಾಗೆ ಮಂಗಳ ಮೈಸೂರಿನಿಂದ ನುಡಿಯ ಹಗರಣ ವೇತಕೆ ಅನ್ನೋ ಚಂದನೆಯ ಗೀತೆಯ ಮೊದಲ ಸಾಲು ಇದು, ನೀವು ಮಧ್ಯದ ಸಾಲನ್ನು ಕೇಳಿಸಿದ್ರಿ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹೌದು ಕೇಳಿದ್ರಿ, ನಾನು ಕೇಳಿಸ್ದಂತಹ ಮಧ್ಯದ ಸಾಲು ನುಡಿಯ ಹಗರಣ ವೇತಕೆ ಅಂತ ಹೇಳಿ ಪಿ ಸುಶೀಲಾ ಅವರು ಹಾಡಿದಂತಹ ಚಂದನೆಯ ಹಾಡು, ಅಣ್ಣ ತಮ್ಮ ಚಿತ್ರದ ಹಾಡು.

ಹಗರಣವೇತಕೆ ಅಂತ ಹೇಳಿ ಪಿ ಸುಶೀಲ ಅವರ ಧ್ವನಿಯಲ್ಲಿ ಒಂದು ಚಂದನೀಯ ಹಾಡನ್ನು ಕೇಳಿದ್ರಿ. ನುಡಿಯ ಹಗರಣ ಯಾಕೆ ಅನ್ನೋದಾದರೆ ಮಾತಿನ ಅವಶ್ಯಕತೆ ಇಲ್ಲ, ಮೌನ ಸಾಕು ಅನ್ನೋ ಒಂದು, ಅಥವಾ ನಮ್ಮ ಕಣ್ಣುಗಳೇ ಹೇಳುತ್ತೆ ಮಾತುಗಳಿಗಿಂತ, ನಮ್ಮ ಕಣ್ಣುಗಳೇ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ. ಹಾಗಾಗಿ ನುಡಿಯ ಹಗರಣ ವೇತಕೆ ಅಂಥೇಳಿ ಆ ಹಾಡಿನ ಭಾವಾರ್ಥ ಆಗಿತ್ತು. ಕೆಳಗರೆ ಇದೇ ರೀತಿಯ ಭಾವಾರ್ಥವನ್ನು ಹೊಂದಿರುವಂತಹ ಮತ್ತೊಂದು ಹಾಡಿದೆ ಮರಳಿಗುಡಿಗೆ ಚಿತ್ರದಲ್ಲಿ. ನೀ ನುಡಿಯದಿರಲೇನು ಬಯಲಾಗಿಹುದು ಎಲ್ಲ ಕಣ್ಣಂಚಿನ ಕೊನೆಯ ಮಾತಿನಲ್ಲಿ ಅಂತ ಹೇಳಿ ಅಲ್ವಾ. ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಹಾಡಿನ ಸಾಹಿತ್ಯ ಸಹ. ನೀನು ನುಡಿದೇ ಇದ್ರೂ ಪರವಾಗಿಲ್ಲ, ಅಂದರೆ ನೀನು ಮಾತಾಡದೇ ಇದ್ರೂ ಪರವಾಗಿಲ್ಲ, ಎಲ್ಲವೂ ಬಯಲಾಗಿದೆ ನಿನ್ನ ಕಣ್ಣಂಚಿನ ಒಂದು ಭಾವದಲ್ಲಿ ಅಂತ ಹೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಚಂದನೆಯ ಹಾಡು. ಈ ಹಾಡಿನ ಸಾಹಿತ್ಯ ಕೆ ಎಸ್ ನಿಸಾರ್ ಅಹಮದ್ ಅವರದ್ದು. ರಾಜನ್ ನಾಗೇಂದ್ರ ಅವರು ಸಂಗೀತವನ್ನು ನೀಡಿದ್ದಾರೆ. ಈಗ ಈ ಹಿಂದೆ ಕೇಳಿದ ಹಾಡಿಗೂ, ನುಡಿಯ ಹಗರಣವೇತಕೆ ಅಂತ ಕೇಳಿದಂತಹ ಹಾಡಿಗೂ, ನೀ ನುಡಿಯದಿರನೇನು ಅನ್ನೋ ಹಾಡಿಗೂ ಇರುವ ಸಾಮ್ಯತೆಯನ್ನು ಗಮನಿಸ್ತಾ ಈ ಹಾಡನ್ನು ಕೇಳಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಟ್ಯೂನ್ ಮಾಡಿ

ಗೋಪುರ ಕೇಳ್ತಾ ಇದ್ದೀರಾ? ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಇನ್ನೀಗ ಬಂಗಾರದ ಪಂಜರ ಚಿತ್ರದ ಹಾಡು ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆಗೆ ಜಿ ಕೆ ರಘು ಅವರ ಸಂಗೀತ.

ಕಳ್ಳನ ಅಕ್ಕರೆ ಸೊಸೆಯಲ್ವೇ ನೀನು, ನನ್ನ ಕೈರಿಯೋ ಗೈಯಾಡಿ ಹೆಣ್ಣು, ಹತ್ತಿರ ಇರುವಾಗ ಚಿಂತೆ ಇನ್ನೇನು, ಎಂದು ನಿನ್ನ ಬಿಡನು ಇನ್ನೂ ಬಾಳೆಲ್ಲ ಹಾಲ್ದೇನು ಅದಕ್ಕೆ.

ರೀತಿ ಲವಲವಿಕೆಯ ಹಾಡು ಅಂತಾನೆ ಹೇಳ್ಬೋದು. ಇದೇ ರೀತಿಯ ಲವಲವಿಕೆಯನ್ನ ಒಳಗೊಂಡಂತಹ ಮತ್ತೊಂದು ಹಾಡನ್ನ ಕೇಳಿ, ಸೊಸೆ ತಂದ ಸೌಭಾಗ್ಯ. ಈ ಚಿತ್ರದ ಹೆಸರನ್ನ ಕೇಳಿದ ತಕ್ಷಣ ಅನ್ಸಿರುತ್ತೆ, ಓಹೋ ಲವಲವಿಕೆಯ ಹಾಡು ಅಂದ್ರೆ ಅತ್ತಿಗೆ ತಂಗಿ ಭಾವನ ತಮ್ಮ ಅಂತ ಹೇಳಿ ಹಾಡಿದೆ, ಅದೇ ಹಾಡು ಪ್ರಸಾರ ಆಗಬಹುದು ಅಂತ ಹೇಳಿ. ಖಂಡಿತ ಅದೇ ಹಾಡು ನಿಮಗಾಗಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಪಾಪ ಅವನ ಕಾಡಬೇಡ, ಆಗ ಹೀಗೆ ಆಡಬೇಡ ಪಾಪ ಅವನ ಕಾಡಬೇಡ, ಗಂಡು ಬೀರಿಯಂತೆ ಆಡಿ ಹೆದರಿಸಬೇಡ. ಅತ್ತಿಗೆ ತಂಗಿ, ಅತ್ತಿಗೆ ತಂಗಿ ನಿನ್ನ ಆಟ ನಡೆಯೋದಿಲ್ಲ,

0: భావన తమ్మ
1: అత్తికి తంగి
0: భావన తమ్మ
1: అత్తికి తంగి
0: భావన తమ్మ
1: అత్తికి తంగి
0: భావన తమ్మ
1: అత్తికి తంగి
0: భావన తమ్మ
2: ಎರಡು ಲವಲವಿಕೆಯ ಹಾಡುಗಳನ್ನ ಕೇಳಿದ್ರಿ. ಕೇಳ್ತಾ ಇದ್ದೀರಾ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕೇಳುಗರೆ, ಮಧ್ಯಾಹ್ನದ ಪ್ರಸಾರಕ್ಕೆ ನಿಮ್ಮ ಜೊತೆ ಆಗೋದಕ್ಕೆ ಅಂತ ಹೇಳಿ ಆರ್ ಜೆ ವರುಣ್ ಅವರು ಈಗ ಆಲ್ರೆಡಿ ಸ್ಟುಡಿಯೋಗೆ ಬಂದಿದ್ದು ಆಗಿದೆ. ವರುಣ್, ಇವಾಗ 10 ಗಂಟೆಯಿಂದ 11 ಗಂಟೆವರೆಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಹಳೆ ಗೀತೆಗಳು ಈಗ 11 ಗಂಟೆಗೆ ನೀವೇನ್ ಮಾಡ್ತೀರಾ, ಹೊಸ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಅಂತ ಪ್ಲೇ ಮಾಡ್ತೀರಿ.
3: ಖಂಡಿತ.
2: ಅಂದ್ರೆ ನಮ್ಮ ಕೇಳುಗರು ಏನಪ್ಪಾ ಅಂದ್ರೆ ಈಗ ಎಲ್ಲಾ ರೀತಿಯ ಕೇಳುಗರು ಇದ್ದಾರೆ ನಮ್ಮ ವಿವಿಧ ಭಾರತಿಯಲ್ಲಿ. ಹಳೆ ಗೀತೆಗಳಿಗಾಗಿನೇ ಕಾದು ಕುಳಿತು ಕೇಳುವ ಕೇಳುಗರು ಇದ್ದಾರೆ, ನಮ್ಗೆ ಹೊಸ ಗೀತೆಗಳು ಬೇಕು ಅಂತ ಕೇಳುವವರು ಇದ್ದಾರೆ. ಒಂದ್ ರೀತಿ ಹೆಸರಿಗೆ ತಕ್ಕಂತೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ನಮ್ಮ ವಿವಿಧ ಭಾರತಿ ನೀಡುತ್ತೆ ಎಲ್ಲಾ ಕೇಳುಗರನ್ನ ಗಮನದಲ್ಲಿರಿಸಿಕೊಂಡು. ಈಗ ನೀವು ಸೂಪರ್ ಹಿಟ್ ಗೀತೆಗಳನ್ನ 11 ಗಂಟೆಗೆ ಪ್ರಸಾರ ಮಾಡ್ತೀರಿ, ಇನ್ನು 11:30ಗೆ ಏಕರತ್ನ. ಯಾರ ಬಗ್ಗೆ ಮಾತಾಡಬಹುದು,
3: ಯಾರ ಬಗ್ಗೆ ನೀವು ಸ್ವಲ್ಪ ಗೆಸ್ ಮಾಡಬಹುದು ಇವತ್ತು ಯಾರು ಅಂತ?
2: ಇವತ್ತು ಸೋನು ನಿಗಮ್ ಅವರು ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇದ್ರೆ, ಇದ್ರ ಬಗ್ಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಸಣ್ಣದಾಗಿ ಮಾಹಿತಿ ನೀಡಿ ಒಂದು ಹಾಡನ್ನ ಪ್ರಸಾರ ಮಾಡಲಾಗಿತ್ತು. ಈಗ ಹಾಗಾದ್ರೆ 11:30ಗೆ ಏನ್ ವಿಶೇಷ?
3: ಖಂಡಿತ, ಇವತ್ತು ಸೋನು ನಿಗಮ್ ಅವರ ಜನ್ಮದಿನ ಇದೆ, ಅವರ ಕುರಿತಾಗಿಯೇ ಇವತ್ತಿನ ಕಲಾಭಾರತಿ
2: ಕಾರ್ಯಕ್ರಮದಲ್ಲಿ ಸೋನು ನಿಗಮ್. ಇನ್ನು ಮಧ್ಯಾಹ್ನ ಗೇಮ್ ಶೋ ನಲ್ಲಿ ಇವತ್ತು
3: ನಮ್ಮ ನಾಡು,
2: ನಮ್ಮ ನಾಡು ಅಂದ್ರೆ ನಮ್ಮ ಕೇಳುಗರು ನಮ್ಮ ನಾಡಿನ ಬಗ್ಗೆ ಅವರ ಅಭಿಮಾನದ ಮಾತುಗಳನ್ನ ಕರೆ ಮಾಡಿ ತಿಳಿಸಬಹುದು ಅಲ್ವಾ?
3: ಖಂಡಿತ.
2: 1:20ಕ್ಕೆ ಈ ಕಾರ್ಯಕ್ರಮ ಇದೆ.
3: ಹೌದು,
2: ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾರೆ ಅಂತ ಅಂದ್ಕೊಳ್ಳೋಣ. ಇನ್ನು 4 ಗಂಟೆಗೆ ಪರಿಮಳ ಏನೋ ವಿಶೇಷ ಅಂತ ಹೇಳ್ತಾ ಇದ್ರಿ, ಒಂದಷ್ಟು ಪ್ರಿಪರೇಷನ್ಸ್ ಇದೆ ನಿಮ್ಮ ಹತ್ರ, ಏನ್ ವಿಶೇಷ ಅಂತ ಹೇಳಕ್ಕಾಗತ್ತಾ?
3: ನೀವೇನಾದ್ರು ಗೆಸ್ ಮಾಡಬಹುದಾ?
2: ಖಂಡಿತ ಗೆಸ್ ಮಾಡಕ್ ಕಷ್ಟ ಆಗುತ್ತೆ,
3: ಇರ್ಲಿ ಒಂದ್ ಸ್ವಲ್ಪ ಯೋಚನೆ ಮಾಡಿ.
2: ಈಗ ಪರಿಮಳ ಕಾರ್ಯಕ್ರಮ ಅಂದ್ರೆ ಅದು ಸಿನಿಮಾಗಳನ್ನ ಆಧರಿಸಿದಂತ, ಅಂದ್ರೆ ಸಿನಿಮಾ ಸಂಗತಿಗಳನ್ನ ಹೇಳುವ ಕಾರ್ಯಕ್ರಮ.
3: ಹೌದು,
2: ಸಿನಿಮಾ ಬಗ್ಗೆನೆ ನಾವು ಮಾತಾಡ್ತೀವಿ.
3: ಹೌದು ಹೌದು.
2: ಯಾವ ಸಿನಿಮಾ ಬಗ್ಗೆ ಮಾತಾಡ್ತೀರಾ?
3: ಅಥವಾ ಸಿನಿಮಾ ಬಗ್ಗೆ ಮಾತಾಡ್ತಿಲ್ಲ, ನಾನು ಒಬ್ಬರನ್ನ ಸಂದರ್ಶನ ಮಾಡ್ತಾ ಇದ್ದೀನಿ. ಯಾರು ಗೊತ್ತಾ ಅವರು? ಕನ್ನಡದ ಹಿರಿಯ ಕಲಾವಿದೆ ರಾಧಾ ರಾಮಚಂದ್ರ ಅವರು.
2: ಓ, ರಾಧಾ ರಾಮಚಂದ್ರ ಅವರು ನಮ್ ಜೊತೆ ಆಗ್ತಾರೆ.
3: ಹೌದು, ಖಂಡಿತ.
2: 4 ಗಂಟೆಗೆ
3: ಖಂಡಿತ.
2: ಓಕೆ, ಅವ್ರ ಜೊತೆ ಒಂದಷ್ಟು ಮಾತುಕತೆ ಅಲ್ವಾ?
3: ಖಂಡಿತ, ಮುಕ್ತ ಮಾತು,
2: ಮುಕ್ತ ಮಾತುಕತೆ. ಹಾಗಾದ್ರೆ ಖಂಡಿತ ನಮ್ಮ ಕೇಳುಗರಂತೂ 4 ಗಂಟೆಗೆ ಟ್ಯೂನ್ ಮಾಡಿ ಪರಿಮಳ ಕಾರ್ಯಕ್ರಮವನ್ನ ಕೇಳ್ತಾರೆ. ಕೇಳುಗರೆ, ವಿಶೇಷವಾದ ಅತಿಥಿ ನಿಮ್ಮ ಜೊತೆ ಆಗ್ತಾರೆ ಇವತ್ತು 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡಿಯೇ ಇರಿ, ಇದು 102.9 FM.

0: ಮಸಾಲೆ ಸಾಸ್ವೆ ಡಬ್ಬ ಅಲ್ಲಿ ನೋಡಪ್ಪ ಮುಂಚೆ ಬೇಳೆ ಹಾಕಪ್ಪ
1: ಏನು
0: ನಾಲ್ಕನೇ ಸಾಲಲ್ಲಿ ಜೀರಿಗೆ ತುಪ್ಪ ಮೂರನೇ ಸಾಲಲ್ಲಿ ಸಾಸ್ವೆ ಡಬ್ಬ ಅಲ್ಲಿ ನೋಡಪ್ಪ ಅಯ್ಯೋ ಮುಂಚೆ ಬೇಳೆ ಹಾಕ್ರಿ
1: ಬೇಳೆ ಇಲ್ಲಿದೆಯೋ
2: ಅದ್ರಲ್ಲಿ ಹುಳ ಇದೆ ಸ್ವಲ್ಪ ಹಾಕಿ ಹಾಕಿ
1: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ ಸಾಕೇನೆ
2: ಅಯ್ಯೋ ಕೈ ಸಿಕ್ಕಿ ಹಾಕಿ ಏನೋ ಒಂದ್ ಮಾಡ್ರಿ
1: ಸರಿ
2: ನೀರ್ ಕುದಿತಾ ಇದೆ

ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಹಾಡು ಗಂಧದ ಗುಡಿ ಚಿತ್ರದ್ದು. 1973 ತೆರೆ ಕಂಡಂತಹ ಸಿನಿಮಾ ಇದು. ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕುಮಾರ್ ಅವರ ಧ್ವನಿಯಲ್ಲಿದೆ. ಚಿ ಉದಯ ಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಕೇಳುಗರೆ, ಬೆಳಗಿನ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆ ಇದ್ದದ್ದು ಅನುಪಮ ಕೆಎನ್. ಮುಂದಿನ ಕಾರ್ಯಕ್ರಮಗಳಲ್ಲಿ ವರುಣ್ ಅವರು ನಿಮ್ಮ ಜೊತೆ ಆಗ್ತಾರೆ. ಕೇಳ್ತಾನೆ ಇರಿ. ಇದು ನಿಮ್ಮ ಗೆಳತಿ ವಿವಿಧ ಭಾರತಿ.

ಆತ್ಮೀಯ ಕೇಳುಗರೆ, ಸಮಯ ಆಗಿದೆ. ಸಮಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 11 ಗಂಟೆ ಆಗ್ತಾ ಇದೆ. ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ಪ್ರಾರಂಭವಾಗಿದೆ. ಬಿಹಾರದ ಬಾಕಿಪುರ, ಗುಜರಾತ್ನ ಮಂಜಲ್ಪುರ ಮತ್ತು ಮಧ್ಯಪ್ರದೇಶದ ದತಿಯಾ ಕ್ಷೇತ್ರಗಳಿಗೆ ಮತದಾನ ಪ್ರಗತಿಯಲ್ಲಿದೆ. ಮತದಾನ ಪ್ರಕ್ರಿಯೆ ಬೆಳಿಗ್ಗೆ 7 ಗಂಟೆಯಿಂದ ಆರಂಭಗೊಂಡಿದ್ದು ಸಂಜೆ 6 ಗಂಟೆಯವರೆಗೆ ನಡೆಯಲಿದೆ. ಪವಿತ್ರ ಶ್ರಾವಣ ಮಾಸದ ಶುಭಾರಂಭದ ನಿಮಿತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ದೇಶವಾಸಿಗಳಿಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಶ್ರದ್ದೆ, ಸಂಯಮ ಮತ್ತು ಭಕ್ತಿಯ ಈ ಪವಿತ್ರ ಮಾಸವು ಪ್ರತಿಯೊಬ್ಬರ ಜೀವನದಲ್ಲೂ ಅಪಾರ ಶಾಂತಿಯನ್ನು ತುಂಬಲಿ ಎಂದು ಆಶಿಸಿದ್ದಾರೆ. ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಆಗಮಿಕರ ಮತ್ತು ನೌಕರರ ಸಂಘವು ಆಗಸ್ಟ್ 5ರಂದು ಬೆಂಗಳೂರಿನ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅರ್ಚಕರ ಸಮಾವೇಶ ಹಮ್ಮಿಕೊಂಡಿದೆ. ಈ ಸಮಾರಂಭವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಎಂದು ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಶ್ರೀವತ್ಸ ತಿಳಿಸಿದ್ದಾರೆ. ಚಾಲನಾ ಪರವಾನಗಿ ಇಲ್ಲದ ಅಪ್ರಾಪ್ತ ಬಾಲಕನಿಗೆ ಚಾಲನೆ ಮಾಡಲು ಸ್ಕೂಟರ್ ನೀಡಿದ್ದ ವಾಹನ ಮಾಲೀಕನಿಗೆ ಚಿತ್ರದುರ್ಗದ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸಿಜೆಎಂ ನ್ಯಾಯಾಲಯವು 30,000 ರೂಪಾಯಿ ದಂಡ ಹಾಗೂ ನ್ಯಾಯಾಲಯದ ಕಲಾಪ ಮುಗಿಯುವವರೆಗೆ ಸ್ಥಳದಲ್ಲೇ ಪೂರ್ವ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ. ಕೇರಳದ ವಯನಾಡು ಜಿಲ್ಲೆಯ ಚುರಾಲ್ಮಲ ಮತ್ತು ಮುಂಡಕೈ ಗ್ರಾಮಗಳಲ್ಲಿ ಸಂಭವಿಸಿದ ಭೀಕರ ಭೂಕುಸಿತ ದುರಂತಕ್ಕೆ ಇಂದಿಗೆ 2 ವರ್ಷಗಳು ಪೂರ್ಣಗೊಂಡಿವೆ. ದುಃಖದ ನಡುವೆಯೂ ಬದುಕನ್ನು ಮರು ಕಟ್ಟಿಕೊಳ್ಳುವ ಆಶಾಕಿರಣ ನಿಧಾನವಾಗಿ ಮೂಡುತ್ತಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 76 ಅಂಕಗಳ ಏರಿಕೆಯೊಂದಿಗೆ 77,727ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 27 ಅಂಕ ಏರಿಕೆಯ ನಂತರ 24,276ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 13 ಪೈಸೆ ಏರಿಕೆಯೊಂದಿಗೆ 95.63 ರೂಪಾಯಿಯಷ್ಟಿದೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪುರುಷರ 100 ಮೀಟರ್ T47 ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ದಿಲೀಪ್ ಮಹಾದು ಮತ್ತು ಬೆಳ್ಳಿ ಪದಕ ಪಡೆದ ಮೊಹಮ್ಮದ್ ಬಾಸಿಲ್ ಮೊರ್ಸಿಂಗನಕತ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತೀಯ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾ ಶ್ರೇಷ್ಠತೆಯ ಸ್ಮರಣೀಯ ಅಧ್ಯಾಯವೊಂದನ್ನು ಬರೆದಿದೆ ಎಂದು ಹೇಳಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿ ಜೆ. ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನ ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳಿ ಮಿಲನ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:31. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತು ನಮ್ಮೆಲ್ಲರಿಗೂ ತುಂಬಾ ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಭಾರತೀಯ ಸಂಗೀತ ಲೋಕದ ಸ್ವರಮಾಂತ್ರಿಕ ಕೋಟ್ಯಂತರ ಹೃದಯಗಳನ್ನ ತಮ್ಮ ಗಾಯನದ ಮೂಲಕ ಗೆದ್ದಿರುವಂತಹ ಗಾಯಕ ಸೋನು ನಿಗಮ್ ಅವರ ಜನ್ಮದಿನ ಇವತ್ತು. 1973 July 30 ಜನಿಸಿದಂತಹ ಸೋನು ನಿಗಮ್ ಅವರು ತಮ್ಮ 4ನೇ ವಯಸ್ಸಿನಲ್ಲೇ ತಂದೆಯ ಜೊತೆ ಸೇರಿ ಸ್ಟೇಜ್ ಏರಿ ಮೊಹಮ್ಮದ್ ರಫಿ ಅವರ ಹಾಡುಗಳನ್ನ ಹಾಡೋಕೆ ಶುರು ಮಾಡಿದ್ರು. ಆ ದಿನ ಶುರುವಾದ ಅವರ ಈ ನಾದಮಯ ಪಯಣ ಸರೆಗಮಪ ಶೋ ಮೂಲಕ ಇಡೀ ದೇಶಕ್ಕೆ ಹರಡಿತು. ಹಲವು ಭಾಷೆಗಳಲ್ಲಿ 4,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿ ಇವತ್ತು ಪದ್ಮಶ್ರೀ ಪುರಸ್ಕಾರ ಪಡೆದಿರುವಂತಹ ಈ ಅದ್ಭುತ ಗಾಯಕನಿಗೆ ನಮ್ಮ ವಿವಿಧ ಭಾರತೀಯ ಕಡೆಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಈಗ ಮೊದಲಿಗೆ ಅವರದ್ದೇ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆಯನ್ನ ಕೇಳೋಣ, ಬನ್ನಿ.

ಆತ್ಮೀಯ ಕೇಳುಗರೆ, ಸೋನು ನಿಗಮ್ ಅವರು ಉತ್ತರ ಭಾರತದಿಂದ ಬಂದವರಾಗಿದ್ರೂ ಸಹ ನಮ್ಮ ಕನ್ನಡ ನಾಡು ಮತ್ತು ನುಡಿಯ ಜೊತೆ ಅವರಿಗಿರೋ ಬಾಂಧವ್ಯ ನಿಜಕ್ಕೂ ರೋಮಾಂಚನಕಾರಿ. 1996 ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಜೀವನದಿ ಚಿತ್ರದ ಎಲ್ಲೋ ಯಾರೋ ಹೇಗೋ ಹಾಡಿನ ಮೂಲಕವಾಗಿ ಸೋನು ನಿಗಮ್ ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು. ಅಲ್ಲಿಂದ ಶುರುವಾದಂತಹ ಇವರ ಕನ್ನಡದ ಜರ್ನಿ ಸುಮಾರು 900 ಹೆಚ್ಚು ಅದ್ಭುತ ಹಾಡುಗಳನ್ನು ದಾಟಿ ಮುನ್ನುಗ್ಗುತ್ತಿದೆ. ಕನ್ನಡ ಭಾಷೆ ತಮಗೆ ಮಾತೃಭಾಷೆ ಅಲ್ಲದಿದ್ರೂ ಸಹ ಪ್ರತಿಯೊಂದು ಸಾಲನ್ನ ಅತ್ಯಂತ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಹಾಡುವಂತಹ ಇವರ ಡೆಡಿಕೇಶನ್ ಇದೆಯಲ್ಲ, ನಿಜಕ್ಕೂ ಹ್ಯಾಟ್ಸ್ ಆಫ್. ಅದಕ್ಕೆ ಅಲ್ವೇ ಕನ್ನಡಿಗರು ಇವರನ್ನ ತಮ್ಮದೇ ಮನೆಯ ಮಗ ಅಂತ ಸ್ವೀಕರಿಸಿರೋದು. ಈಗ ಅವರದ್ದೇ ಧ್ವನಿಯಲ್ಲಿ ಮೂಡಿಬಂದಂತಹ ಇನ್ನೊಂದು ಗೀತೆಯನ್ನ ಕೇಳಿ, ಎಲ್ಲೆಲ್ಲೂ ಹಬ್ಬ ಹಬ್ಬ.

ಆತ್ಮೀಯ ಕೆಳಗರೆ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮುಂಗಾರು ಮಳೆ ಚಿತ್ರದ ಸಾಂಗ್ಸ್ ಸೃಷ್ಟಿಸಿದಂತಹ ಟ್ರೆಂಡ್ನ ನಾವ್ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮನೋಮೂರ್ತಿ ಅವರ ಮ್ಯೂಸಿಕ್ ಹಾಗೆ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯದಲ್ಲಿ ಬಂದಂತಹ ಅನಿಸುತ್ತಿದೆ, ಯಾಕೋ ಇಂದು ಹಾಡಿಗೆ ಸೋನು ನಿಗಮ್ ಕೊಟ್ಟಂತಹ ಧ್ವನಿ ಇದೆಯಲ್ಲ, ಅದೊಂದೇ ಸಾಂಗ್ ಇಡೀ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿಯ ಚಿತ್ರಣವನ್ನೇ ಬದಲಾಯಿಸ್ಬಿಡ್ತು. ಆಮೇಲೆ ಬಂದಂತಹ ಮಿಲನ ಚಿತ್ರದ ನಿನ್ನಿಂದಲೇ ಹುಡುಗಾಟದ ಏನೋ ಒಂಥರ ಚಿತ್ರಗಳ ಗೀತೆಗಳು, ಮತ್ತೆ ಪರಮಾತ್ಮ ಚಿತ್ರದ ಶೀರ್ಷಿಕೆ ಗೀತೆ, ಹೀಗೆ ಸಾಲು ಸಾಲು ಹಿಟ್ ಗೀತೆಗಳನ್ನ ಸೋನು ನಿಗಮ್ ಕೊಡ್ತಾ ಬಂದರು. ಇಂದಿಗೂ ನಮ್ಮ ರೇಡಿಯೋದಲ್ಲಿ ಸೋನು ನಿಗಮ್ ಅವರ ಒಂದು ಮೆಲೋಡಿ ಸಾಂಗ್ ಪ್ಲೇ ಆಗಿಲ್ಲ ಅಂದರೆ ಕನ್ನಡಿಗರ ದಿನವೇ ಪೂರ್ತಿ ಆಗಲ್ಲ ಅನ್ಸುತ್ತೆ. ಈಗ ಅವರದ್ದೇ ಧ್ವನಿಯಲ್ಲಿ ಮೂಡಿಬಂದ

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆತ್ಮೀಯ ಕೇಳುಗರೆ, ಗಮನಿಸಬೇಕಾದಂತಹ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಅನ್ಯ ಭಾಷಿಕ ಗಾಯಕರು ಕನ್ನಡದಲ್ಲಿ ಹಾಡುವಾಗ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾರೆ ಅಲ್ವಾ. ಆದ್ರೆ ಸೋನು ನಿಗಮ್ ಅವರ ವಿಷಯದಲ್ಲಿ ಹಾಗಲ್ಲ. ಕನ್ನಡದ ಳ, ಣ, ರ ಅಕ್ಷರಗಳನ್ನ ಅವರು ಅತ್ಯಂತ ಸ್ಪಷ್ಟವಾಗಿ ಉಚ್ಚರಿಸೋದಕ್ಕೆ ಗಂಟೆಗಟ್ಟಲೆ ಪ್ರಾಕ್ಟೀಸ್ ಮಾಡ್ತಾರಂತೆ. ಕೇವಲ ಇಂಡಿಯಾದಲ್ಲಿ ಮಾತ್ರವಲ್ಲ, ಲಂಡನ್, ಅಮೆರಿಕ, ದುಬೈ ಅಂತ ವಿಶ್ವದ ಯಾವುದೇ ಮೂಲೆಯಲ್ಲಿ ಬೃಹತ್ ಲೈವ್ ಕನ್ಸರ್ಟ್ಗಳು ನಡೆದರೂ ಸಹ ಅಲ್ಲಿ ಕನ್ನಡಿಗರನ್ನ ಕಂಡ ತಕ್ಷಣ ಸೋನು ನಿಗಮ್ ಅವರು ಅನಿಸುತ್ತಿದೆ ಯಾಕೋ ಇಂದೋ ಅನ್ನುವಂತಹ ಗೀತೆಯನ್ನ ಹಾಡ್ತಾರಂತೆ. ಹಾಗೆ ವಿದೇಶದ ವೇದಿಕೆಗಳಲ್ಲೂ ಕನ್ನಡದ ಹಾಡುಗಳನ್ನ ಹಾಡಿ ಕನ್ನಡಿಗರ ಮನಗೆಲ್ಲೋ ಈ ನೈಜ ಕಲಾವಿದನಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಈಗ ಕೇಳಿ ಕೃಷ್ಣ ಚಿತ್ರದ ಗೀತೆಯನ್ನ, ಕೃಷ್ಣ ಸೋನು ನಿಗಮ್ ಹಾಗೆ ನಂದಿತಾ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಆತ್ಮೀಯ ಕೇಳುಗರೆ, ಸೋನು ನಿಗಮ್ ಅವರು ಬೆಂಗಳೂರನ್ನ ತಮ್ಮ ಸೆಕೆಂಡ್ ಹೋಮ್ ಅಂತ ಪ್ರೀತಿಯಿಂದ ಕರೀತಾರೆ. ಕನ್ನಡದ ಹಾಡುಗಳು ನನಗೆ ಪಾಸಿಟಿವ್ ಎನರ್ಜಿ ನೀಡುತ್ತವೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಕನ್ನಡಿಗರು ಕೂಡ ಇವರನ್ನ ಪರಭಾಷಿಕ ಗಾಯಕ ಅನ್ನದೆ ಕನ್ನಡದ ದತ್ತುಪುತ್ರ ಅಂತಲೇ ಒಪ್ಕೊಂಡಿದ್ದಾರೆ. ಇಂತಹ ಅದ್ಭುತ ಗಾಯಕನಿಗೆ ನಮ್ಮ ಕಡೆಯಿಂದ ಹಾಗೂ ಕೋಟ್ಯಂತರ ಕನ್ನಡಿಗರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಮಧುರ ಧ್ವನಿ ನಮ್ಮನ್ನ ಹೀಗೆ ಸದಾ ರಂಜಿಸ್ತಿರ್ಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ. ನಮ್ಮ ಕೇಳುಗರು ಸಹ ಇವತ್ತು ಸಂದೇಶಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ. ಸೋನು ನಿಗಮ್ ಅವರ ಜನ್ಮದಿನದ ಕುರಿತಾಗಿ ನಮಗೆ ಸೋನು ನಿಗಮ್ ಅವರ ಕಂಠದಲ್ಲಿ ಮೂಡಿಬರುವಂತಹ ಗೀತೆಗಳು ತುಂಬಾ ಇಷ್ಟ ಅಂತ ಸಂದೇಶವನ್ನ ಕಳಿಸ್ಕೊಡ್ತಿದ್ದಾರೆ ನಮ್ಮ ಕೇಳುಗರು. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ತಮ್ಮ ಸಂದೇಶಗಳಲ್ಲಿ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲ ಸಂದೇಶಗಳಿಗೆ. ಈಗ ಕೇಳಿ ಜಾಕಿ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಸಹಯೋಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನೀಡುವ 2022-23 ಹಾಗೂ 24ನೇ ಸಾಲಿನ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಕ್ರಮವಾಗಿ ಸಾಹಿತಿಗಳಾದ ಎಸ್ಜಿ ಸಿದ್ದರಾಮಯ್ಯ, ಮೂಡ್ನಾಕೂಡು ಚಿನ್ನಸ್ವಾಮಿ ಹಾಗೂ ಪತ್ರಕರ್ತ ಸರ್ಜು ಕಾಟ್ಕರ್ ಆಯ್ಕೆಯಾಗಿದ್ದಾರೆ. ವಿಜಯಪುರ ವಿಮಾನ ನಿಲ್ದಾಣದ ಪರಿಸರ ಸಂಬಂಧಿ ಕಾನೂನು ತೊಡಕುಗಳನ್ನು ತೆರವುಗೊಳಿಸಿ ಸುಪ್ರೀಂಕೋರ್ಟ್ನ ತ್ರಿಸದಸ್ಯ ಪೀಠ ಮಹತ್ವದ ತೀರ್ಪು ನೀಡಿದೆ. ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯದ ಅಂತಿಮ ಅನುಮತಿ ಹಾಗೂ ಕೇಂದ್ರ ನಾಗರಿಕ ವಿಮಾನಯಾನ ನಿರ್ದೇಶನಾಲಯದ ಪರಿಶೀಲನೆ ಪೂರ್ಣಗೊಂಡಲ್ಲಿ ಮುಂಬರುವ 3 ತಿಂಗಳಲ್ಲಿ ವಿಜಯಪುರದಿಂದ ವಿಮಾನ ಹಾರಾಟ ಆರಂಭವಾಗಲಿದೆ ಎಂದಿದ್ದಾರೆ. ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳು ಹಾಗೂ ಹವಾಮಾನ ವೈಪರೀತ್ಯಗಳಿಂದ ಸಂಭವಿಸುವ ಬೆಳೆ ನಷ್ಟದಿಂದ ರೈತರನ್ನು ರಕ್ಷಿಸುವ ಉದ್ದೇಶದಿಂದ 2026-27 ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಕುರಿತು ಕಲಬುರಗಿ ಜಿಲ್ಲೆಯಾದ್ಯಂತ ಗ್ರಾಮವಾರು ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಚಾಲನೆ ನೀಡಿದರು. ಉತ್ತರ ಕರ್ನಾಟಕದ ರೈತ ಜಾತ್ರೆ ಎಂದೇ ಪರಿಗಣಿತವಾದ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮೇಳ ಸೆಪ್ಟೆಂಬರ್ 25-28 4 ದಿನಗಳ ಕಾಲ ನಡೆಯಲಿದೆ. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಎಂಬ ಧ್ಯೇಯದೊಂದಿಗೆ ಕೃಷಿ ಮೇಳ ಆಯೋಜಿತವಾಗಿದೆ ಎಂದು ಉಪಕುಲಪತಿ ಎನ್ಬಿ ಪ್ರಕಾಶ್ ತಿಳಿಸಿದ್ದಾರೆ. ಕೃಷಿ ಮೇಳದ ಅಧ್ಯಕ್ಷೆ ಡಾ ಮಂಜುಳಾ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ವಿವಿಧ ಸಮಿತಿಗಳನ್ನು ರಚಿಸಿ ಕೃಷಿ ಮೇಳ ಆಯೋಜನೆಯ ಹೊಣೆ ವಹಿಸಲಾಗಿದೆ ಎಂದರು. ಯಾವುದೇ ಅರ್ಹ ಮತದಾರರ ಹೆಸರು ಕರಡುಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ತೀವ್ರ ಎಚ್ಚರ ವಹಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಬೆಂಗಳೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಬೂತ್ ಮಟ್ಟದ ಅಧಿಕಾರಿಗಳು ವಿವಿಧ ರಾಜಕೀಯ ಪಕ್ಷಗಳ ಬೂತ್ ಏಜೆಂಟರಿಗೆ ಮತದಾರರ ವಿವರ ನೀಡಲಿದ್ದಾರೆ. ಕರಡು ಮತದಾರರ ಪಟ್ಟಿಯಲ್ಲಿ ಒಂದು ವೇಳೆ ಹೆಸರು ಬಿಟ್ಟು ಹೋಗಿದ್ದರೆ ಅಂತಿಮ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಅವಕಾಶವಿದೆ. 2002 ಪಟ್ಟಿಯ ವಿವರ ಮ್ಯಾಪಿಂಗ್ ವೇಳೆ ನೀಡದ ಸುಮಾರು 29 ಲಕ್ಷ ಅರ್ಹ ಮತದಾರರ ಹೆಸರುಗಳು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಸೇರ್ಪಡೆಯಾಗಿವೆ ಎಂದರು. ಧಾರವಾಡ ನಗರದ ಮತಗಟ್ಟೆ ಸಂಖ್ಯೆ 164 ಅಧಿಕಾರಿ ವಿಜಯ್ಕುಮಾರ್ ಗೋವಿಂದಣ್ಣವರ್ 99% ಗಣಕೀಕರಣ ಕಾರ್ಯ ಪೂರ್ಣಗೊಳಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ಪೋಲಿಂಗ್ ಸ್ಟೇಷನ್ ನಂಬರ್ 164 ಬೂತ್ ಮಟ್ಟದ ಅಧಿಕಾರಿಯಾಗಿ ನಾನು ಕೆಲಸ ನಿರ್ವಹಿಸುತ್ತಿದ್ದೇನೆ. ಇದುವರೆಗೂ ನನ್ನ ಬೂತ್ ದಲ್ಲಿ ಒಟ್ಟಾರೆಯಾಗಿ 1067 ಜನ ಮತದಾರರು ಇರ್ತಾರೆ. ಅದರಲ್ಲಿ ನಾನು 841 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಿರ್ತೇನೆ. ಆ ಪೈಕಿ 833 ಜನರಿಂದ ವಾಪಸ್ಸು ಗಣತಿ ನಮೂನೆಯನ್ನು ಪಡೆದುಕೊಂಡು ಡಿಜಿಟೈಸೇಷನ್ ಮಾಡಿರ್ತೇನೆ. 8 ಜನ ಇನ್ನೂ ಕೊಡೋದು ಬಾಕಿ ಇರ್ತದೆ. ಒಟ್ಟಾರೆಯಾಗಿ ಇನ್ನುಳಿದಂತೆ 226 ಜನ ಇಎಸ್ಟಿ ಲಿಸ್ಟ್ ಅಲ್ಲಿ ನಾವು ಕನ್ಸಿಡರ್ ಮಾಡಿದ್ದೇನೆ.
0: ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಶೈಲ್ ಅವರು ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪ್ಯಾರಾ ಶಾಟ್ಪಟ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದು ವಿಶೇಷ ಕೃತಕ ಕಾಲು ಅಳವಡಿಸಿಕೊಳ್ಳಲು 4 ಲಕ್ಷ ರೂಪಾಯಿ ವೈಯಕ್ತಿಕ ಧನ ಸಹಾಯವನ್ನು ಮಾಜಿ ಸಚಿವ ಸಾರಾ ಮಹೇಶ್ ಪ್ರಕಟಿಸಿದ್ದಾರೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಕುರುವಿನಕೊಪ್ಪದ ಪ್ಯಾರಾಶೂಟರ್ ರಾಕೇಶ್ ನಿಡುಗುಂದಿ ದಕ್ಷಿಣ ಕೊರಿಯಾದ ಚಾಂಗ್ವಾನ್ನಲ್ಲಿ ಸೆಪ್ಟೆಂಬರ್ 7-16 ನಡೆಯಲಿರುವ ವಿಶ್ವ ಪ್ಯಾರಾಶೂಟಿಂಗ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ. ಹುಬ್ಬಳ್ಳಿ ಸ್ಪೋರ್ಟ್ಸ್ ಶೂಟಿಂಗ್ ಅಕಾಡೆಮಿಯ ಕೋಚ್ ರವಿಚಂದ್ರ ಬಾಲೆಹೊಸೂರ್ ಅವರ ಬಳಿ ತರಬೇತಿ ಆರಂಭಿಸಿದ ರಾಕೇಶ್ ಪ್ರಸ್ತುತ ಹೊಸದಿಲ್ಲಿಯ ಡಾ ಕರ್ಣಿ ಸಿಂಗ್ ಶೂಟಿಂಗ್ ರೇಂಜ್ನಲ್ಲಿ ಜೆಪಿ ನೌಟಿಯಾಲ್ ಹಾಗೂ ಜೀವನ್ ರೈ ಮಾರ್ಗದರ್ಶನದಲ್ಲಿ ಒಲಿಂಪಿಕ್ಸ್ಗಾಗಿ ತರಬೇತಿ ಪಡೆಯುತ್ತಿದ್ದಾರೆ. ಅಘನಾಶಿನಿ ಕಣಿವೆ ಅಪ್ಪೇಮಿಡಿ ವೃಕ್ಷರಾಶಿ ಪ್ರದೇಶಕ್ಕೆ ಪಾರಂಪರಿಕ ಜೀವವೈವಿಧ್ಯ ತಾಣ ಮಾನ್ಯತೆ ನೀಡುವ ನಿರ್ಣಯವನ್ನು ರಾಜ್ಯ ಜೀವವೈವಿಧ್ಯ ಮಂಡಳಿ ಕೈಗೊಂಡಿದೆ ಎಂದು ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ವೃಕ್ಷಲಕ್ಷ ಆಂದೋಲನದ ನಿಯೋಗ ತಿಳಿಸಿದೆ. ಜೀವವೈವಿಧ್ಯ ಮಂಡಳಿ ಸದಸ್ಯ ಕಾರ್ಯದರ್ಶಿ ಸಂತೋಷ್

0: ಕುಮಾರ್ ಈ ಮಾಹಿತಿ ನೀಡಿದ್ದು, ನಿಯೋಗದ ನೇತೃತ್ವ ವಹಿಸಿದ್ದ ಅನಂತ್ ಹೆಗಡೆ ಅಶೀಸರ್, ಡಾ ಬಾಲಚಂದ್ರ ಹೆಗಡೆ ಸಾಯಿಮನೆ ಮಂಡಳಿಯ ಅಧ್ಯಕ್ಷರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ಮತ್ತು ನಾಳೆ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ಎರಡು ದಿನ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಗೆಳತಿಯರೇ, ನಾವಿಂದು ಸಾಂಪ್ರದಾಯಿಕ

0: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಗೆಳತಿಯರೇ, ನಾವಿಂದು ಸಾಂಪ್ರದಾಯಿಕ ಹಾಡುಗಳನ್ನ ಹಾಡ್ತಾ ಪರಿಸರದ ಬಗ್ಗೆ, ಕಸದ ವಿಂಗಡದ ಬಗ್ಗೆ, ಪ್ಲಾಸ್ಟಿಕ್ ನಿರ್ಮೂಲನದ ಬಗ್ಗೆ ಚರ್ಚೆ ಮಾಡ್ತಾ ನಮ್ಮಿಂದ ಯಾವ ರೀತಿ ಬದಲಾವಣೆ ಮಾಡೋಕ್ ಸಾಧ್ಯ ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಈಗ ಮೊದಲಿಗೆ ವಿಘ್ನ ನಿವಾರಕ ಗಣಪತಿಗೆ ನಮಿಸುತ್ತಾ ಕಾರ್ಯಕ್ರಮನ ಪ್ರಾರಂಭಿಸೋಣ.

0: ಎಷ್ಟು ಚೆನ್ನಾಗಿ ನಮ್ಮ ಗೆಳತಿಯರೆಲ್ಲ ವಿಘ್ನ ನಾಶಕನ ನೆನೆಸಿ ಒಂದು ಹಾಡನ್ನ ಹೇಳಿದ್ರು. ಈಗ ಒಂದ್ ಹಸೆ ಹಾಡು ಹೇಳೋಣವಾ ಸಾಂಪ್ರದಾಯಿಕವಾಗಿ?
1: ಹಸೆ ಹಾಡ ಹಾಗಂದ್ರೆ ಏನ್ ಪ್ರಭಾ?
0: ಹಸೆ ಹಾಡು ಅಂದ್ರೆ ಯಾವುದೇ ಒಂದು ಶುಭ ಸಮಾರಂಭದಲ್ಲಿ ನಡೆದ್ರು ಹಸೆ ಕರೆಯುವುದು ನಮ್ಮದು ಒಂದು ವಾಡಿಕೆ ಇದೆ. ಇಂಥ ಹಸೆಗೆ ಕರೆಯುವ ಹಾಡನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ನಮ್ಮ ಗೆಳತಿಯರು.

0: ಕಸ ವಿಂಗಡಣೆ ಬಗ್ಗೆ, ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ಹಾಗೂ ವಾಯು ಮಾಲಿನ್ಯದ ಬಗ್ಗೆ ಇನ್ನೂ ತುಂಬಾ ವಿಷಯ ಇದೆ ಸುಧಾ.
1: ಈಗ ಸ್ವಚ್ಛತೆ ಕಸ ವಿಂಗಡಣೆ ಬಗ್ಗೆ ಚರ್ಚೆ ಮಾಡೋಣವಾ?
2: ಹೌದು ಕಲ್ಪನಾ, ನಮ್ಮ ಊರು, ನಮ್ಮ ಶಾಲೆ, ನಮ್ಮ ನಗರ, ನಮ್ಮ ಮನೆ ಎಲ್ಲವನ್ನೂ ಶುಚಿಯಾಗಿಟ್ಕೊಳ್ಬೇಕು. ವಿದ್ಯಾರ್ಥಿಗಳಾಗಲಿ, ಪೋಷಕರಾಗಲಿ, ಶಿಕ್ಷಕರಾಗಲಿ, ಅವರವರ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಮೊದಲು ಈ ಕಾರ್ಯ ನಮ್ಮ ಮನೆಯಿಂದಲೇ ಶುರು ಮಾಡಬೇಕು. ನಮ್ಮ ಮನೆಯ ಹೊರಗೆ ಅಕ್ಕಪಕ್ಕ ಶುಚಿಯಾಗಿಟ್ಕೊಳ್ಬೇಕು, ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು. ಆಮೇಲೆ ಹಸಿ ತರಕಾರಿಯಿಂದ ಬಂದಂತ ಸಿಪ್ಪೆಯನ್ನು ಸಹ ಬಿಸಾಕ್ತೆ, ಅದನ್ನು ಸತ ಗೊಬ್ಬರ ಮಾಡಬೇಕು, ಅಲ್ವಾ ಸುಷ್ಮಾ?
3: ನಿಜ ನಿಜ ವೀಣಾ, ನೀವ್ ಹೇಳಿದ್ ಬಹಳ ಸರಿ ಇದೆ. ನಾನಂತೂ ಹಾಗೆ ಮಾಡ್ತಾ ಇದ್ದೀನಿ. ಒಣ ಕಸ ಬೇರೆ, ಹಸಿ ಕಸ ಬೇರೆ, ನಾನ್ ಮಾಡ್ತಾನೆ ಇದ್ದೀನಿ. ಹಸಿ ಕಸ ಅಂದ್ರೆ ಎಲ್ಲಾ ಹಣ್ಣುಗಳ ಸಿಪ್ಪೆ, ತರಕಾರಿಗಳ ಸಿಪ್ಪೆ ಎಲ್ಲಾನು ಒಂದ್ ಕಡೆ ಒಂದ್ ಬಟ್ಟಲ್ ಹಾಕಿರ್ತೀನಿ, ಅದನ್ನ ಗೊಬ್ಬರ ಮಾಡ್ತೀನಿ. ಗೊಬ್ಬರ ಮಾಡಿ ಎಲ್ಲಾ ಗಿಡಕ್ಕೂ ಹಾಕ್ತಾ ಇರ್ತೀನಿ. ಅದಲ್ದೆ ನಾನು ಚಿಕ್ಕ ಚಿಕ್ಕ ಸಸಿನೂ ಮಾಡ್ತಾ ಇದ್ದೀನಿ, ತುಳಸಿದು, ಗುಲಾಬಿ ಹೂವಿಂದು, ಆಮೇಲೆ ಟೊಮೆಟೊ ಹೂವಿಂದು, ಹಿಂಗ್ ಸಸಿನೂ ಮಾಡ್ತಾ ಇದ್ದೀನಿ.
1: ಹೌದು ಸುಷ್ಮಾ, ಮತ್ತೆ ಆ ಸಸಿ ಏನ್ ಮಾಡ್ತೀರಾ ನೀವು?
3: ಆ ಸಸಿನ ನಮ್ಮನೆಗೆ ಯಾರಾದ್ರೂ ಅರ್ಶನ ಕುಂಕುಮಕ್ಕೆ ಬಂದಾಗ ಅಥವಾ ಯಾರಾದ್ರೂ ಮದ್ವೆಗೆಲ್ಲ ಕರಿಯಕ್ ಬಂದಾಗ ಏನಾದ್ರೂ ಆಗಿರ್ಲಿ, ಆ ಟೈಮಲ್ಲಿ ನಾನು ಅವ್ರಿಗೆ ಒಂದೊಂದು ಸಸಿ ಕೊಡ್ತೀನಿ. ಅವರು ಖುಷಿಯಾಗಿರ್ತಾರೆ, ನನಗೂ ಸಂತೋಷ ಆಗುತ್ತೆ.
4: ಎಂತ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸುಷ್ಮಾ. ರಾಸಾಯನಿಕ ಮುಕ್ತ ಗಿಡಗಳನ್ನು ಬೆಳೆಸಿ ಮನೆಗೆ ಬಂದವರಿಗೆಲ್ಲ ಕೊಡ್ತಿದ್ದೀನಿ ಅಂತಿದ್ರ ತುಂಬಾ ಸಂತೋಷ ಆಯ್ತು ಕಣ್ರಿ.
5: ಆಶಾ, ನಾನು ನನ್ನ ಬರ್ತ್ಡೇ ದಿನ ಒಂದ್ ಗಿಡ ನೆಟ್ಟು ಬೆಳೆಸ್ತೀನಿ. ಹಸಿರೇ ನಮ್ಮ ಉಸಿರು ಅಂತ ನಾನು ನಂಬಿದ್ದೇನೆ. ಅಕ್ಕಪಕ್ಕದವರು ಯಾವುದೇ ಶುಭ ಸಮಾರಂಭಕ್ಕೆ ಕರೆದರೆ ಅವರಿಗೂ ಪರಿಸರ ಬಗ್ಗೆ ಆಸಕ್ತಿ ಬೆಳೆಯಲಿ ಅಂತ ಅವರಿಗೂ ಗಿಡವನ್ನು ಉಡುಗೊರೆಯಾಗಿ ನೀಡ್ತೇನೆ.
4: ಹೌದಾ ಕಲ್ಪನಾ, ಪ್ರತಿಯೊಬ್ಬರು ನಿಮ್ಮ ಹಾಗೆ ಈ ರೀತಿ ಹುಟ್ಟುಹಬ್ಬನ ಆಚರಿಸಿಕೊಂಡ್ರೆ ಹಸಿರು ಕ್ರಾಂತಿ ಆಗತ್ತೆ, ಪರಿಸರನು ಶುದ್ಧ ಆಗತ್ತೆ, ಶುದ್ಧವಾದ ಗಾಳಿ, ಮಳೆ ಹಾಗೂ ಪರಿಸರ ಸಮತೋಲನ ಆಗತ್ತೆ ಅಲ್ವಾ?
5: ಹೌದಪ್ಪ.
6: ಈಗ ಮಡಿಲನ್ ತುಂಬಾ ಹಾಡು ಹೇಳೋಣ. ಈಗ ಹೆಣ್ಮಕ್ಳು ತೋರ್ಮನೆಯಿಂದ ಕಳಿಸುವಾಗ ಶ್ರೀಮಂತ, ಮದ್ವೆ, ಹಬ್ಬ, ಹರಿದಿನ ಹಾಗೆಲ್ಲ ಹೆಣ್ಮಕ್ಳಿಗೆ ಮಡಿಲ್ ತುಂಬುತ್ತಾರೆ, ಅದ್ರ ಬಗ್ಗೆ ಹಾಡನ್ನು ಹೇಳೋಣ ಇವಾಗ.

0: ಆಹಾ, ಎಷ್ಟು ಚೆನ್ನಾಗಿ ಹಾಡಿದ್ದಾರಲ್ವಾ ನಮ್ಮ ಗೆಳತಿಯರು. ಈಗ ಪರಿಸರಕ್ಕೂ ಮಾನವನಿಗೂ ಅವಿನಾಭಾವ ಸಂಬಂಧ ಇದೆ ಅಲ್ವಾ. ಇಂಥ ಪರಿಸರ ಸ್ನೇಹಿ ಸಂಬಂಧದ ಬಗ್ಗೆ ಮಾತನಾಡಲಿದ್ದಾರೆ ನಮ್ಮ ಗೆಳತಿಯರು, ಕೇಳೋಣವಾ?
1: ಹೌದೌದಪ್ಪ, ನಮ್ಮ ಪರಿಸರ ಚೆನ್ನಾಗಿರ್ಬೇಕು ಅಂದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕಲ್ವಾ. ಎಲ್ಲರೂ ಕೈ ಜೋಡಿಸಿ ಪರಿಸರವನ್ನ, ಸ್ವಚ್ಛತೆ ನಮ್ಮೆಲ್ಲರ ಹೊಣೆಯಾಗಿರುತ್ತೆ ಅಲ್ವಾ ಗೆಳತಿಯರೇ, ಏನ್ ಹೇಳ್ತೀರಾ?
2: ಅಲ್ಲ ವಾಣಿ, ಸಮಾಜ ಉತ್ತಮವಾಗಿ ಇರಬೇಕು ಅಂದ್ರೆ ನಾವೇನ್ ಮಾಡ್ಬೇಕಾಗಾದ್ರೆ?
3: ಹೌದು ಆಶಾ, ಈ ದಿನ ನಮ್ಮ ಪ್ರೇರಣಾ ಮಹಿಳಾ ಸಂಘದಲ್ಲಿ ಅದ್ರ ಬಗ್ಗೆನೆ ಚರ್ಚೆ ಇರೋದು.
2: ಹೌದಾ ವಾಣಿ, ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಾ ಇವತ್ತು?
3: ಸುಧಾ, ಈ ದಿನ ಪರಿಸರ ಸಂರಕ್ಷಣೆ ಬಗ್ಗೆ, ನೀರು ಪೋಲಾಗುವುದರ ಬಗ್ಗೆ,

0: ಮಡಿಲನ್ನು ತುಂಬುವ ಹಾಡನ್ನು ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ. ಈಗ
1: ಹೊಸದಾಗಿ ನವದಂಪತಿಗಳು ಮನೆಗೆ ಆಗಮಿಸಿದಾಗ ಆರತಿ ಎತ್ತುವುದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಂಗಳದಾಯಕವಾದ ಸಂಪ್ರದಾಯ ಆಚರಣೆ. ದ್ವೇಷಿ ದುಷ್ಟ ದೋಷವನ್ನು ನಿವಾರಿಸಲು ಮತ್ತು ದಂಪತಿಗಳ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಎಂದು ಹರಸುತ್ತಾ ಹೇಳುವ ಆರತಿ ಹಾಡಿದು.

0: ರಾಧಾಕೃಷ್ಣರಿಗೆ ಆರತಿ ಮಾಡಿ ಒಳಗ್ ಕರೆದಾಯ್ತಲ್ವಾ, ಹೂವಿನ ಗಿಡಗಳು ನೆಟ್ಟಾಯ್ತು. ಈಗ ನೀರಿನ ಸಂರಕ್ಷಣೆ ಬಗ್ಗೆ ನಮ್ಮ ಗೆಳತಿಯರು ಏನ್ ಹೇಳ್ತಾರೆ ಕೇಳೋಣ.
1: ಹೌದು ಅನ್ಪೂರ್ಣ, ಗಿಡ ಸಂರಕ್ಷಣೆ ಏನೋ ಸರಿ, ಆದ್ರೆ ಗಿಡಕ್ ನೀರು ಉಣಿಸೋದ್ ಬೇಡ್ವಾ? ಪಕ್ಕದ ಮನೆಯವರು ಊರಿಗೆ ಹೋಗಿದಾನ್ರಿ, ಟ್ಯಾಂಕ್ ಇಂದ ಒಂದೇ ಸಮನೆ ನೀರ್ ಪೋಲಾಗ್ತಾ ಇದೆ ಗೊತ್ತಾ. ಈಗ ಹೋಗಿ ನಲ್ಲಿ ನೀರ್ ಬಂದ್ ಮಾಡ್ ಬಂದೆ. ರೋಡ್ ತುಂಬಾ ನೀರ್ ನಿಂತಿದೆ ಕಣ್ರಿ, ಅದಕ್ಕೆ ನಲ್ಲಿಗೆ ಒಂದ್ ವಾಲ್ ಬಾಲ್ ಹಾಕ್ಸಿದ್ರೆ ನೀರ್ ಪೋಲಾಗೋದ್ ತಡಿಬಹುದು ಅಲ್ವಾ?
2: ಹೌದು ವಾಣಿ, ತುಂಬಾ ಮನೇಲಿ ನೀರು ಸಿಂಟೆಕ್ಸ್ ಇಂದ ತುಂಬಿ ಬೀಳ್ತಾ ಇರೋದು ನೋಡಿದೀನಿ. ಆದ್ರೆ ನಮ್ಮನೇಲಿ ಏನು ಮಾಡಿದೀವಿ ಅಂದ್ರೆ, ಸಿಂಟೆಕ್ಸ್ ತುಂಬಿ ಹರಿದ ನೀರು ಸಹ ಬತ್ಲ ಮನೆಗೆ ಒಂದು ಡ್ರಮ್ಗೆ ಬಂದು ಬೀಳೋ ತರ ಮಾಡಿದೀವಿ. ಆ ನೀರು ಸಹ ನಮಗೆ ಎಲ್ಲ ರೀತಿ ಉಪಯೋಗ ಆಗುತ್ತೆ. ಅದು ಸಾಧ್ಯ ಇಲ್ಲ ಅಂದ್ರೆ ಆಟೋಮೆಟಿಕ್ ಸಿಸ್ಟಮ್ ಬರುತ್ತೆ ಅಲ್ವಾ, ಅದನ್ನು ಅಳವಡಿಸಿದ್ರೆ ನೀರು ಪೋಲಾಗೋದು ತಪ್ಪುತ್ತೆ. ಹನಿ ಹನಿ ಗೂಡಿದ್ರೆ ಹಳ್ಳ ಅನ್ನೋ ಗಾದೆನೆ ಇದೆ ಅಲ್ವಾ. ಅಷ್ಟೇ ಅಲ್ಲ, ಮಳೆ ನೀರು ಕೂಡ ಪೋಲಾಗದಂತೆ ಕ್ರಮಬದ್ಧವಾಗಿ ಉಪಯೋಗಿಸಬೇಕು. ಇಂಗು ಗುಂಡಿ ಮಂತ್ರ ಭೂಮಿಯ ಅಂತರ್ಜಲ ಮಟ್ಟ ಕಾಪಾಡ್ಕೋಬಹುದು ಅಲ್ವಾ? ಏನಂತೀರಾ ಪ್ರಭಾ ಅವರೇ?
3: ಹೌದೌದು ಸುಧಾ ಅವ್ರೆ, ನೀರಿನ ಸಂರಕ್ಷಣೆಗೆ ನಾವೆಲ್ಲ ಆದ್ಯತೆ ಕೊಡ್ಬೇಕಲ್ವಾ. ನೀರೆಲ್ಲ ಕಲುಷಿತವಾಗದ ಹಾಗೆ ತಡೆಗಟ್ಟಬೇಕು. ಮಳೆ ನೀರನ್ನ ಶೇಖರಣೆ ಮಾಡಿ ಇಂಗು ಗುಂಡಿಗೆ ಬಿಡ್ಬೇಕು. ಆ ಇಂಗು ಗುಂಡಿಗೆ ಬಿಡ್ಬೇಕಾದ್ರೆ ಅದಕ್ಕೆ ಮರಳು, ಜಲ್ಲಿ ಕಲ್ಲು, ಚಪ್ಪಡಿ ಕಲ್ಲು, ಇದ್ದುಲು ಎಲ್ಲದನ್ನು ಹಾಕಿ ಮಾಡ್ಬೇಕು. ಹಾಗಾಗಿ ನೀರು ಚೆನ್ನಾಗಿ ಶೋಧಿಸಿ ಅಂತರ್ಜಲ ಹೆಚ್ಚಾಗತ್ತೆ. ಅದರಿಂದ ಸುತ್ತಮುತ್ತಲಿನ ಬಾವಿಗೆಲ್ಲ ನೀರ್ ಬರುತ್ತೆ, ಬೋರ್ವೆಲ್ಗೆ ನೀರ್ ಬರುತ್ತೆ. ಹಾಗಾಗಿ ನಮ್ಮನೇಲಿ ನಾವು ಮಾಡಿರೋದ್ರಿಂದ ನಮ್ಮನೆ ಬಾವಿ ನೀರು ಯಾವಾಗ್ಲೂ ತುಂಬೇ ಇರುತ್ತೆ. ಎಂಥ ಬೇಸಿಗೆ ಕಾಲದಲ್ಲಿ ಸಹ ನೀರಿನ ಅಭಾವವನ್ನು ನಾವು ಕಂಡಿಲ್ಲ. ಮತ್ತೆ ಅಕ್ಕಪಕ್ಕದಲ್ಲೂ ಸಹ ನೀರ್ ಕೇಳಿದಾಗ ಬಾವಿ ನೀರನ್ನ ಕೊಡ್ತೀವಿ. ಯಾವ ಕಾರಣಕ್ಕೂ ಅದು ಬಾವಿಗೆ ಕಡಿಮೆ ಆಗಲ್ಲ ನೀರು. ಅಕ್ಕಪಕ್ಕದವರೆಲ್ಲ ಈ ತರ ಮಳೆ ಕುಯಿಲು ಮಾಡಿಸ್ಕೊಂಡು ಇಂಗುಗಿನೆಲ್ಲ ಮಾಡಿಸ್ಕೊಂಡ್ರೆ ನೀರಿನ ಶೇಖರಣೆಯನ್ನು ಅಂತರ್ಜಲನು ಹೆಚ್ಚುತ್ತೆ, ಮನೇನೂ ತಂಪಾಗಿರುತ್ತೆ, ಸಾಕಷ್ಟು ನೀರು ಸಿಗುತ್ತೆ ಅಲ್ವಾ? ಯಾಕೆ ಮಾಡಬಾರ್ದು ಎಲ್ಲರೂ ಮನೆ ಕಟ್ಟಿಸ್ಕೊಳ್ಳುವಾಗ ಅಲ್ವಾ ಗೆಳತಿಯರೇ? ನೀವು ಹೇಳ್ಬೋದಲ್ಲ ಬೇರೆಯವರಿಗೆ ಮನೆ ಕಟ್ಟಿಸುವಾಗ ಮಾಡ್ಕೊಳ್ಳಿ ಅಂತ ಅಲ್ವಾ?
1: ಹೌದು ಪ್ರಭಾ, ನೀವು ಹೇಳಿದ ವಿಚಾರ ತುಂಬಾನೇ ಒಳ್ಳೇದು, ಎಲ್ಲರೂ ಹೀಗೆ ಮಾಡಿಸ್ಕೋಬೇಕ್ರಿ.
4: ಹಾ ಸುಷ್ಮಾ, ನೀವು ಕುಂಕುಮಕ್ಕೆ ಅಂತ ಟೊಮೆಟೋ ಗಿಡ ಕೊಟ್ಟಿದ್ರಲ್ಲ, ಅದನ್ನ ನಾನು ಮನೆಯಲ್ಲಿ ನೆಟ್ಟಿದ್ದೆ. ಎಷ್ಟು ಟೊಮೆಟೋ ಬಿಟ್ಟಿತ್ತು ಗೊತ್ತಾ? ನಾನು ಬಳಸ್ಕೊಂಡೆ, ಅಕ್ಕಪಕ್ಕ ಗೆಳತಿಯರಿಗೆಲ್ಲ ಕೊಟ್ಟೆ. ಇದ್ರ ಜೊತೆ ನಾನು ಮನೆ ಮೇಲೆ ಟೆರೇಸ್ನಲ್ಲಿ ಸಣ್ಣ ಸಣ್ಣ ಹೂವಿನ ಕುಂಡಗಳೆಲ್ಲ ಇಟ್ಟು ಅದರಲ್ಲಿ ಶುಂಠಿ, ಅರಿಶಿಣ, ವಿಳ್ಯದೆಲೆ, ನಿಂಬೆ, ಪುದೀನ, ಕೊತ್ತಂಬರಿ, ಮೆಂತೆ, ಕರಿಬೇವು ಮತ್ತೆ ಎಲ್ಲ ತರದ ಹೂಗಳನ್ನು ಬೆಳೆದಿದ್ದೀನಿ. ನೋಡ್ರಿ, ನೀವು ಕೊಟ್ಟ ಗೊಬ್ಬರನ ಸಹ ಹಾಕಿದೀನಿ ಗೊತ್ತಾ?
5: ಓಹೋಹೋ, ಹೌದಾ ಭಾಗ್ಯ, ಅಷ್ಟು ಪರವಾಗಿಲ್ವೇ?
4: ಅಷ್ಟು ಚೆನ್ನಾಗಿ ಬಂದಿದೆ ನೀವು ಕೊಟ್ಟಿರೋಬ್ರ, ಅದಕ್ಕೆ ಬಹಳ ಖುಷಿ ಆಯ್ತು. ನೋಡಿ, ನಾನ್ ಮಲ್ಗೆ ಹೂ ಮುಡ್ಕೊಂಡ್ಬಂದಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಅದಕ್ಕೆ ನಂಗೆ

0: ಆತ್ಮವಿಶ್ವಾಸ ಇದೆ ಗೊತ್ತಾ, ಮನಸ್ಸಿಗೆಷ್ಟು ಸಂತೋಷ. ನೋಡಕ್ಕೂ ಸಹ ಹಸಿರು ಬಣ್ಣ ಬಹಳ ಸುಂದರವಾಗಿ ಕಾಣುತ್ತೆ. ನಮ್ಮನೇಲಂತೂ ಎಲ್ರಿಗೂ ಖುಷಿ. ಸುಷ್ಮಾ, ನಮ್ಮನೆಗೆ ಬನ್ನಿ, ಒಂದಿನ ಕಾಫಿ ಕುಡಿಬೋದಲ್ಲ?
1: ನಾನೊಬ್ಳೇಕೆ, ನನ್ನೆಲ್ಲ ಫ್ರೆಂಡ್ ಕರ್ಕೊಂಡ್ಬರ್ತೀನಿ, ಆರಾಮ್ಸೆ ಕುತ್ಕೊಂಡು ಕುಡಿಯೋಣಂತೆ.
0: ಏ ಬನ್ನಿ ಎಲ್ಲರೂ, ನನ್ನ ಕೈ ತೋಟದಲ್ಲಿ ಕುಡ್ಕೊಂಡು ಕಾಫಿ ಕುಡಿದ್ರೆ ಅದ್ರ ಅನುಭವ ಎಂತ ಮಜಾ ಗೊತ್ತಾ. ಎಲ್ರು ತರಕಾರಿ ಹಣ್ಣು ಹೂಗಳನ್ನ ಆದಷ್ಟು ಮೇಲೆ ಬೆಳೆಯಕ್ಕೆ ಪ್ರಯತ್ನಿಸಿ.
2: ಅಂತರ್ಜಲದ ನೀರಿನ ಬಗ್ಗೆ ಕೇಳಿದ್ರಿ, ಈಗ ಮದುಮಗಳನ್ನು ಗಂಡನ ಮನೆಗೆ ಕಳುಹಿಸುವ ಹಾಡು. ತವರು ಮನೆಯಿಂದ ಮಗಳನ್ನು ಬೀಳ್ಕೊಡುವಾಗ ಹೇಳುವ ಹಾಡು ತವರು ಮನೆಯ ಕೀರ್ತಿಯನ್ನು ಎತ್ತಿ ಹಿಡಿದು ಗಂಡನ ಮನೆಯಲ್ಲಿ ಚೆನ್ನಾಗಿ ಬಾಳಬೇಕು ಎನ್ನುವುದು ಈ ಹಾಡಿನ ತಾತ್ಪರ್ಯವಾಗಿದೆ.

0: ಆಶಾ ಹಾಡನ್ನ ಎಷ್ಟು ಚೆನ್ನಾಗಿ ಹೇಳಪ್ಪ.
1: ಈಗ ಹೆಣ್ಣು ಮಗಳನ್ನ ಗಂಡನ ಮನೆ ಕಳಿಸಿ ನಾನು ಬರ್ತಾ ಇರ್ಬೇಕಾದ್ರೆ ದಾರಿಲಿ ಏನ್ ಧೂಳಪ್ಪ ಅದು, ಎಂತ ಪೆಟ್ರೋಲ್ ವಾಸನೆ, ಸಾಕಾಗ್ಬಿಡ್ತು ಕಣ್ರಿ. ನಂಗಂತೂ ವಾಯು ಮಾಲಿನ್ಯದ ಬಗ್ಗೆ ಈಗ ನಮ್ಮ ಗೆಳತಿಯರು ಮಾತನಾಡ್ತಾರೆ.
2: ವಾಣಿ, ಭಾಗ್ಯ ಯಾಕೆ ಬರ್ಲಿಲ್ಲ ಇವತ್ತು? ಊರಲ್ಲಿಲ್ವಾ?
3: ಇಲ್ಲ ಕಣೆ, ನಿನ್ನೆ ಸಂಜೆ ಭಾಗ್ಯ ಸಿಕ್ಕಿದ್ರು. ಅವಾಗ ಹೇಳ್ತಾ ಇದ್ರಪ್ಪ, ನಾಳೆ ಸಂಘದ ಮೀಟಿಂಗ್ಗೆ ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಕಣೆ, ಮಗಳಿಗೆ ಒಂದು ಸೈಕಲ್ ಕೊಡಿಸ್ಬೇಕು, ಪೇಟೆಗೆ ಹೋಗಿ ಬರ್ತೀನಿ ಅಂತ.
4: ಭಾಗ್ಯನೇ ಹೇಳ್ತಿದಂಗೆ ಭಾಗ್ಯನೇ ಬಂದ್ರು. ಬನ್ನಿ ಭಾಗ್ಯ.
1: ಓ, ಏನ್ ವಿಷಯ ಭಾಗ್ಯ ಭಾಗ್ಯ ಅಂತ ಮಾತಾಡ್ತಾ ಇದೀರಲ್ಲ.
5: ಹಾ, ನೀವೇನೋ ಮಗಳಿಗೆ ಸೈಕಲ್ ಕೊಡ್ಸಿದ್ರಂತೆ?
1: ಹೌದು ಸುಷ್ಮಾ, ನನ್ ಮಗಳಿಗೆ ಸೈಕಲ್ ಕೊಡ್ಸ್ ಬಂದೆ. ನನ್ ಮಗಳು ಮತ್ತವಳ ಗೆಳತಿಯರೆಲ್ಲ ಸೇರಿ ಸೈಕಲ್ ತಗೊಂಡ್ರು. ಯಾಕೆ ಅಂದ್ರೆ ಇದರಿಂದ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ, ದೇಹಕ್ಕೆ ಒಳ್ಳೆ ವ್ಯಾಯಾಮ ಕೂಡ ಆಗತ್ತೆ. ಅಷ್ಟೇ ಯಾಕೆ, ಮುಖ್ಯವಾಗಿ ಪೆಟ್ರೋಲ್ ಡೀಸೆಲ್ ಬಳಕೆ ಕಮ್ಮಿ ಆಗಿ ಖರ್ಚು ಸಹ ಕಡಿಮೆ ಆಗತ್ತೆ, ವಾಯು ಮಾಲಿನ್ಯ ಹಾಗೂ ವಾಹನ ದಟ್ಟಣೆ ಕೂಡ ಕಡಿಮೆ ಆಗುತ್ತೆ. ಹೌದಾ ಅಲ್ವಾ?
5: ನಿಜ ನಿಜ ಭಾಗ್ಯ. ಹಾಗಾದ್ರೆ ನಾನ್ ಮನೇಲಿ ಹೋಗಿ ಹೇಳ್ಬೇಕು, ನನ್ ಮಗ ಒಂದ್ ವೆಹಿಕಲ್ ತಗೊಂಡು ಹೋಗ್ತಾನೆ, ನಮ್ ಮನೆಯವ್ರನ್ನ ತಗೊಂಡೋಗ್ತಾರೆ. ಅದಕ್ಕಿಂತ ಅವರಿಬ್ರು ಒಂದೇ ವೆಹಿಕಲ್ ಅಲ್ಲಿ ಹೋದ್ರೆ ದುಡ್ಡು ಉಳಿಯತ್ತೆ, ವಾಯು ಮಾಲಿನ್ಯನು ಸರಿಯಾಗತ್ತೆ.
2: ಹೌದು ಸುಷ್ಮಾ, ಈ ಮಕ್ಕಳಂತೂ ಲ್ಯಾಪ್ಟಾಪ್, ಮೊಬೈಲು, ಕಂಪ್ಯೂಟರ್ ಅಂತ ಅದರಲ್ಲೇ ಸಮಯ ಕಳೀತಾರೆ. ಅವರಿಗೂ ಈ ಸೈಕಲ್ ತುಂಬಾ ಅನುಕೂಲ ಆಗುತ್ತೆ ಅಲ್ವಾ? ವ್ಯಾಯಾಮ ಆದ ಹಾಗೇನೂ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ಖರ್ಚು ಕೂಡ ಉಳಿಯುತ್ತೆ, ವಾಯು ಮಾಲಿನ್ಯ ಕಮ್ಮಿ ಆಗಿ ಪರಿಸರ ಉಳಿಯುತ್ತೆ ಅಲ್ವಾ ಗೆಳತಿಯರೇ?
6: ಹೌದು ಹೌದು.
2: ವಾಯು ಮಾಲಿನ್ಯ ತಡೆಯೋಣ,
6: ಪರಿಸರ ರಕ್ಷಿಸೋಣ.
0: ಈಗ ಮಗುವನ್ನು ತೊಟ್ಟಿಲಿಗೆ ಹಾಕುವ ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಗೆಳತಿ.

0: ನಾವು ಪ್ಲಾಸ್ಟಿಕ್ ಮುಕ್ತ ಸಮಾಜವನ್ನ ಮಾಡೋಕ್ಕೋಸ್ಕರ ನಮ್ಮ ಗೆಳತಿಯರು ಒಂದು ಸಂದೇಶವನ್ನ ನೀಡ್ತಾ ಇದ್ದಾರೆ.
1: ಶ್ರೀದೇವಿ, ನಾವು ನಮ್ಮ ಸಂಘದಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡೋಕ್ಕೋಸ್ಕರ ನಮ್ಮ ಲೋಟ, ನಮ್ಮ ತಟ್ಟೆ, ನಮ್ಮ ಆರೋಗ್ಯ ಅನ್ನುವ ಪರಿಕಲ್ಪನೆಯನ್ನು ಅಳವಡಿಸ್ಕೊಂಡಿದ್ದೀವಿ.
0: ಹಾಗಂದ್ರೇನು ವೀಣಾ?
1: ಈಗ ನಮ್ಮ ಸಂಘದಲ್ಲಿ ಪ್ರತಿ ಸಭೆಯಲ್ಲೂ ಕಾಫಿ ತಿಂಡಿ ಅಂತ ಕೊಡ್ತೀವಿ. ಅದಕ್ಕೆ ಈ ಪ್ಲಾಸ್ಟಿಕ್ ತಟ್ಟೆ, ಪ್ಲಾಸ್ಟಿಕ್ ಲೋಟ ಬಳಸ್ತಿದ್ವಿ. ಅದ್ರ ಬದಲಿಗೆ ನಮ್ಮ ಸದಸ್ಯನಿಗೆ ಮನೆಯಿಂದನೇ ಒಂದ್ ಲೋಟ ಒಂದ್ ತಟ್ಟೆ ತಗೊಂಬರೋ ಕೇಳಿದೀವಿ. ಹಾಗಾಗಿ ಅವರು ಅದನ್ನೆಲ್ಲ ತಗೊಂಬಂದು ಬಳಕೆ ಮಾಡ್ತಾ ಇದ್ದಾರೆ.
0: ಎಷ್ಟು ಒಳ್ಳೆ ವಿಚಾರ ಅಲ್ಲ, ಮನೆಯ ತಟ್ಟೆ ಲೋಟ ಎಲ್ಲ ತರೋದ್ರಿಂದ ಪ್ಲಾಸ್ಟಿಕ್ ತ್ಯಾಜ್ಯನ ನಾವು ರಾಶಿ ರಾಶಿಯಾಗಿ ಹೊರಹಾಕೋದು ತಪ್ಪತ್ತಲ್ವಾ? ಇದ್ರ ಜೊತೆಗೆ ನೀವ್ ಇನ್ನೊಂದನ್ನ ಬಳಸಬಹುದು, ನೀರಿನ ಬಾಟ್ಲ್ ಸತ ತರಕ್ಕೆ ನೀವ್ ಹೇಳಿದ್ರೆ ಪ್ಲಾಸ್ಟಿಕ್ ಬಳಕೆನು ಸತ್ ಕಡಿಮೆ ಮಾಡಬಹುದು.
1: ಶ್ರೀದೇವಿ, ಅದೇ ಅಲ್ದಲೆ ಮತ್ತೆ ನಮ್ಮ ಸಂಘದಲ್ಲಿ ನೋಡ್ಕೊಂಡು ಬೇರೆ ಬೇರೆ ಸಂಘದಲ್ಲೂ ಸತ ಇದನ್ನ ಅಳವಡಿಸ್ಕೊಂಡಿದ್ದಾರೆ.
0: ನಿಜವಾಗ್ಲೂ ಒಳ್ಳೆ ವಿಚಾರ ವೀಣಾ.
2: ಹೌದು ವೀಣಾ, ನಾನು ಕೂಡ ಮನೆಯಲ್ಲಿ ಇರುವ ಬಟ್ಟೆಯಿಂದ ಚೀಲಗಳನ್ನು ಹೊಲ್ದುಕೊಂಡಿನಿ. ಮಾರ್ಕೆಟ್ ಹೋಗುವಾಗ ತೆಗೆದುಕೊಂಡು ಹೋಗಿ ಹಣ್ಣು ತರಕಾರಿ ಎಲ್ಲ ಅದರಲ್ಲೇ ತರ್ತೀನಿ. ಅಷ್ಟೇ ಅಲ್ಲ, ನಮ್ಮನೆಯಲ್ಲಿ ಹಣ್ಣು ಒಯ್ಯಲು ಬರುವವರಿಗೆ ಬಟ್ಟೆ ಚೀಲ ತನ್ನಿ ಅಂತ ಅವರಿಗೂ ಹೇಳ್ತೀನಿ. ಬರೋ ಮುಂದೆ ಅವ್ರು ಬಟ್ಟೆ ಚೀಲ ತಂದಾಗ ಎಷ್ಟು ಖುಷಿ ಆಗುತ್ತೆ ನೋಡಿ.
3: ಒಳ್ಳೆ ವಿಚಾರ ಅನ್ಪೂರ್ಣ ಅವರೇ. ಈ ಬದಲಾವಣೆ ನಮ್ಮಿಂದಲೇ ಯಾಕೆ ಶುರು ಆಗಬಾರ್ದು ಅಲ್ವಾ ಗೆಳತಿಯರೇ?
4: ಹೌದು,
0: ಬದಲಾವಣೆ ನಮ್ಮಿಂದಲೇ.
3: ಟಿಕ್ ಟಿಕ್.

ಇದುವರೆಗೂ ನಮ್ಮ ಪ್ರೇರಣಾ ಮಹಿಳಾ ಸಂಘದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ವಾಣಿಶ್ರೀ ಸತ್ಯನಾರಾಯಣ ರಾಯ್ಕರ್, ಭಾಗ್ಯ ಪ್ರಕಾಶ್, ವೀಣಾ ಸುಬ್ರಹ್ಮಣ್ಯ, ಅನ್ನಪೂರ್ಣ ಹಾಲೇಶ್, ಸುಧಾಶ್ರೀ ವಿಜಯಕುಮಾರ್ ರಾಯ್ಕರ್, ಸುಷ್ಮಾ ಸುರೇಶ್ ಕುರ್ತರ್ಕರ್, ಪ್ರಭಾವತಿ, ವೀಣಾ ಪ್ರಭು, ಕಲ್ಪನಾ ಅಶೋಕ್, ಆಶಾ ಸತ್ಯನಾರಾಯಣ್ ಮತ್ತು ಶ್ರೀದೇವಿ ಅರುಣ್. ಧನ್ಯವಾದಗಳು. ಇದುವರೆಗೂ ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: 491.1 MHz ಅಂದರೆ 612 KHz ಮತ್ತು ಡಿಆರ್ಎಂ ತರಂಗಾಂತರ 603 KHz ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
3: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಕೇಳುವರೆ, ಇದೇ ಶುಕ್ರವಾರ July 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, 2237 4999, STD code 080. ಕೇಳಿ, ಇದೇ ಶುಕ್ರವಾರ July 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
7: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
8: PM ಜಯ್, ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಮೈಸೂರು ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಆರೋಗ್ಯ ಸಂಚಿಕೆ, ಯಕೃತ್ತಿನ ಆರೋಗ್ಯ, ಈ ಕುರಿತು ಕಲಬುರಗಿಯ ಗ್ಯಾಸ್ಟ್ರೋ ಎಂಡ್ರಾಲಜಿಸ್ಟ್ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
3: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಯಕೃತ್ತಿನ ಆರೋಗ್ಯ ಹಾಗೂ ಜುಲೈ 28 ಪ್ರತಿ ವರ್ಷ ವಿಶ್ವ ಹೆಪಟೈಟಿಸ್ ದಿನ ಅಂತ ಆಚರಣೆ ಮಾಡ್ತೀವಿ. ಹೀಗಾಗಿ ಈ ಎರಡು ವಿಷಯಗಳ ಕುರಿತಾಗಿ ಓವರಾಲ್ ಆಗಿ ಯಕೃತ್ತಿನ ಆರೋಗ್ಯದ ಕುರಿತಾಗಿ ಚರ್ಚೆಯನ್ನ ಮಾಡೋಣ. ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆದಂತಹ ಡಾಕ್ಟರ್ ಶಿವಾನಂದ್.

0: ಅಂತ ಪಾಟೀಲ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
1: ಥ್ಯಾಂಕ್ ಯು
0: ಸರ್. ಈಗಾಗಲೇ July 28 ನಾವು ಪ್ರತಿ ವರ್ಷ ವಿಶ್ವ ಹೆಪಟೈಟಿಸ್ ದಿನ ಆಚರಿಸ್ತೀವಿ ಅಂತ ನಾನು ಹೇಳಿದೆ. ಯಾವ ಕಾರಣಕ್ಕಾಗಿ ಇದನ್ನು ಆಚರಣೆ ಮಾಡ್ತೀವಿ ಸರ್?
1: ಇದು ಹೆಪಟೈಟಿಸ್ ಬಿ ಅಂದರೆ ಇದು ಲಿವರ್ಗೆ ಎಫೆಕ್ಟ್ ಆಗುವ ವೈರಸ್. ಹೆಪಟೈಟಿಸ್ ಬಿ ಇದು ಕಂಡುಹಿಡಿದ ವಿಜ್ಞಾನಿ ಡಾಕ್ಟರ್ ಬ್ಲಂಬರ್ಗ್ ಅಂಥೇಳಿ, ಆಸ್ಟ್ರೇಲಿಯನ್ ಸೈಂಟಿಸ್ಟ್ ಅವರು. ಅವರು ಕಂಡುಹಿಡಿದಿದ್ದು ಹೆಪಟೈಟಿಸ್ ಬಿ ವೈರಸ್. ಆ್ಯಕ್ಚುಲಿ ಅವರ ಜನ್ಮದಿನದ ಒಂದು ಆಚರಣೆಗಾಗಿ ನಾವು ಇದನ್ನು ಒಂದು ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ನಾವು ಆಚರಿಸ್ತೀವಿ.
0: ಆರಂಭದಲ್ಲಿ ಹೆಪಟೈಟಿಸ್ ಅಂದ್ರೆ ಏನು ಹೇಳಿ ಸರ್?
1: ಹೆಪಾಟಿಕ್ ಅಂದ್ರೆ ಇಂಗ್ಲಿಷಲ್ಲಿ ಲಿವರ್ ಅಂತ ಅರ್ಥ, ಗ್ರೀಕ್ ಅಲ್ಲಿ. ಆಕ್ಚುಲಿ ಹೆಪಾಟಿಕ್ ಹೆಪಟೈಟಿಸ್ ಅಂದ್ರೆ ಇನ್ಫೆಕ್ಷನ್ ಆಫ್ ದ ಲಿವರ್, ಅಂದ್ರೆ ಲಿವರ್ ಅಲ್ಲಿ ಬಾವು ಬರೋದು, ಅಥವಾ ನೀವು ಇನ್ಫೆಕ್ಷನ್ ಆಫ್ ದ ಲಿವರ್, ಲಿವರ್ ಅಲ್ಲಿ ಯಕೃತ್ತಿನಲ್ಲಿ ಇನ್ಫೆಕ್ಷನ್ ಆದ್ರೆ ಅದಕ್ಕೆ ನಾವು ಹೆಪಟೈಟಿಸ್ ಅಂತೀವಿ ನಾವು.
0: ಈಗ ಇನ್ಫೆಕ್ಷನ್ ಆದ್ರೆ ಅದನ್ನ ಹೆಪಟೈಟಿಸ್ ಅಂತೀವಿ ಸರ್. ಈಗ ಇದರ ಲಕ್ಷಣಗಳೇನು ಸರ್, ಇದನ್ನು ಕಂಡುಹಿಡಿಯೋದು ಹೇಗೆ?
1: ಅಂದ್ರೆ ಯೂಶ್ವಲಿ ಹೆಪಟೈಟಿಸ್ ಆದ್ರೆ ಸ್ವಲ್ಪ ಸುಸ್ತಾಗೋದು, ಅಂದ್ರೆ ಹಸುವೆ ಆಗ್ಲಾರ್ದೆ ಇರೋದು, ಆಮೇಲೆ ಸ್ವಲ್ಪ ಒಂದ್ ಎರಡ್ ಮೂರು ದಿವಸದಲ್ಲಿ ಜಾಂಡಿಸ್ ಅಂದ್ರೆ ಕಾಮಾಲೆ ಕಂಡು ಬರ್ತದೆ. ಯೂಶ್ವಲಿ ಈ ಹೆಪಟೈಟಿಸ್ ಅಲ್ಲಿ ಕಾಮಾಲೆ ಕಂಡು ಬಂದು ಅಂದ್ರೆ ಜಾಂಡಿಸ್ ಆಗಿ ಸ್ವಲ್ಪ ದಿವಸದಲ್ಲಿ ಸ್ವಲ್ಪ ವೈರಸಸ್ ಅಂದ್ರೆ ಹೆಪಟೈಟಿಸ್ ಎ ಮತ್ತು ಇ ವೈರಸ್ ಸ್ವಲ್ಪ ಒಂದು 10-15 ದಿವಸದಲ್ಲಿ ಕಡಿಮೆ ಆಗುತ್ತೆ. ಆದರೆ ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ ಸ್ವಲ್ಪ ಬಹಳ ದಿವಸ ಈ ಲಿವರ್ಗೆ ಎಫೆಕ್ಟ್ ಆಗಿ ಲಿವರ್ ಡ್ಯಾಮೇಜ್ ಆಗುವ ಚಾನ್ಸಸ್ ಇರ್ತವೆ.
0: ಈಗ ಟೈಪ್ಸ್ ಬಗ್ಗೆ ಉಲ್ಲೇಖ ಮಾಡಿದ್ರೆ ಸರ್, ನೀವು ಒಟ್ಟು ಎಷ್ಟು ವಿಧಗಳಿದೆ ಸರ್? ಇದರದ್ದು
1: 5 ವಿಧಗಳಿದ್ದಾವೆ. ಒಂದು ಹೆಪಟೈಟಿಸ್ ಎ ಬಿ ಸಿ ಡಿ ಇ ಅಂತೀವಿ ನಾವು ಆ್ಯಕ್ಚುಲಿ. ಅದರಲ್ಲಿ ಹೆಪಟೈಟಿಸ್ ಬಿ ಮತ್ತು ಸಿ ಮತ್ತು ಡಿ ವೈರಸ್ ಇವು ಸ್ವಲ್ಪ ಇದರಿಂದ ಲಿವರ್ಗೆ ಪರ್ಮನೆಂಟ್ ಡ್ಯಾಮೇಜ್ ಆಗಿರೋದು, ಅಂದರೆ ನಾವು ಸಿರೋಸಿಸ್ ಆಫ್ ಲಿವರ್ ಅಂತೀವಿ ಇಂಗ್ಲೀಷಲ್ಲಿ. ಸೊ ಪರ್ಮನೆಂಟ್ ಡ್ಯಾಮೇಜ್ ಆಗೋದು ಅಥವಾ ಲಿವರ್ ಫೇಲ್ ಆಗೋದು ಚಾನ್ಸಸ್ ಇರ್ತವೆ.
0: ಅದೇ ಲಿವರ್ ಸಿರೋಸಿಸ್ ಅಂದ್ರೆ ಏನು ಸರ್, ಅದು ಯಾವ ರೀತಿ ಸಿರೋಸಿಸ್?
1: ಸಿರೋಸಿಸ್ ಅಂದರೆ ಲಿವರ್ಗೆ ಪರ್ಮನೆಂಟ್ ಡ್ಯಾಮೇಜ್ ಆಗೋದು, ಅಂದರೆ ನೀವು ಲಿವರ್ ಸರಿಯಾಗಿ ಕೆಲಸ ಮಾಡಲ್ಲ, ಅಂದರೆ ಅದ್ರದ್ದು ಏನು ಫಂಕ್ಷನ್ ಮಾಡಬೇಕು ಅದು ಕೆಲಸ ಮಾಡಲ್ಲ. ಅದು ಈ ಹೆಪಟೈಟಿಸ್ ಅಂದ ಅಷ್ಟೇ ಅಲ್ಲ, ಈವನ್ ಮದ್ಯಪಾನ ಸೇವನದಿಂದ, ಅಂದರೆ ಆಲ್ಕೋಹಾಲ್ ಬಹಳ ದಿವಸ ಕಂಟಿನ್ಯೂಸ್ ಆಗಿ ಸೇವನೆ ಮಾಡ್ತಾರಲ್ಲ, ಅವರಿಗೂ ಸಹಿತ ಸಿರೋಸಿಸ್ ಆಫ್ ಲಿವರ್ ಆಗ್ಬೋದು. ಅಥವಾ ಈ ಹೆಪಟೈಟಿಸ್ ಬಿ ಸಿ ವೈರಸ್ ಇಂದ ಸಿರೋಸಿಸ್ ಆಗ್ಬೋದು, ಅಥವಾ ಈವನ್ ಬೇರೆ ನಾನಾ ಕಾರಣಗಳಿದಾವೆ. ಅಂದ್ರೆ ಆಟೋಮ್ಯೂನ್ ಹೆಪಟೈಟಿಸ್ ಅಂತೆಲ್ಲ ಅಂತೀವಿ ನಾವು. ಕಾಮನ್ ಏನಂತಂದ್ರೆ ಇದು ಸಾಮಾನ್ಯವಾಗಿ ಆಲ್ಕೋಹಾಲ್ ಮತ್ತು ಹೆಪಟೈಟಿಸ್ ಬಿ ಮತ್ತು ಸಿ ಇಂದ ಸಿರೋಸಿಸ್ ಆಫ್ ಲಿವರ್ ಆಗ್ತದೆ. ಸಿರೋಸಿಸ್ ಆಫ್ ಲಿವರ್ ಆದ್ರೆ ಪೇಷಂಟ್ಗೆ ಅಂದ್ರೆ ಜಾಂಡಿಸ್ ಆಗ್ಬಹುದು, ಕಾಮಾಲೆ ಆಗ್ಬೋದು, ಅಥವಾ ಹೊಟ್ಟೆಯಲ್ಲಿ ನೀರು ತುಂಬಬಹುದು, ಅಥವಾ ಕಾಲಲ್ಲಿ ನೀರು ತುಂಬ್ಕೋಬಹುದು, ಅಥವಾ ರಕ್ತದ ವಾಂತಿ ಆಗ್ಬೋದು. ಇದೆಲ್ಲ ಲಕ್ಷಣಗಳು ಕಾಣಬರ್ಬೋದು.
0: ಈ ಎಲ್ಲ ಸೋಂಕುಗಳಿಂದ ಪ್ರಮುಖವಾಗಿ ಯಕೃತ್ತಿನ ಕೆಲಸದಲ್ಲಿ ವ್ಯತ್ಯಯ ಆಗುತ್ತೆ ಅಂತ ಹೇಳ್ತಾರೆ.
1: ಹೌದು,
0: ಯಕೃತ್ತಿನ ಕೆಲಸ ಏನೇನಂತ ತಿಳಿಸ್ಕೊಡ್ತೀರಾ ಸರ್? ದೇಹದಲ್ಲಿ ಏನೇನ್ ಕೆಲಸ ಮಾಡುತ್ತೆ ಲಿವರ್ ಅಂತ?
1: ಹೌದು, ಯಕೃತ್ತು ಬಹಳ ಇಂಪಾರ್ಟೆಂಟ್ ಆರ್ಗನ್ ದೇಹದಲ್ಲಿ. ಅಂತಂದ್ರೆ ಅದು ಮೆಟಬಾಲಿಸಮ್ ಅಂದ್ರೆ ಒಂಥರ, ಇದೊಂಥರ ಫ್ಯಾಕ್ಟ್ರಿ ಇದ್ದಂಗೆ ನಮ್ಮ ದೇಹದಲ್ಲಿ. ಅಂದ್ರೆ ನಾವು ತಿಂದಿದ್ದ ಎಲ್ಲಾ ವಸ್ತುಗಳನ್ನ ಅದೆಲ್ಲ ಮೆಟಬಾಲಿಸಮ್ ಮಾಡಿ ಅದು ನಮ್ಮ ಬಾಡಿಗೆ ಎನರ್ಜಿ ಕೊಡುತ್ತೆ. ಈವನ್ ನಾವು ಏನು ಮೆಡಿಸಿನ್ ತೊಗೊಂಡ್ರು ಅದಕ್ಕೆಲ್ಲ ಡಿಟಾಕ್ಸಿಫೈ ಮಾಡೋದು, ಅಂದರೆ ಅದಕ್ಕೆ ನಿಷ್ಕ್ರಿಯ ಮಾಡೋದು, ಅಥವಾ ಏನೇ ನಾವು ಊಟ ಮಾಡಲಿ ಅದು ಕರೆಕ್ಟಾಗಿ ಎಲ್ಲ ಬಾಡಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಒಂಥರ ಫ್ಯಾಕ್ಟ್ರಿ ಟೈಪ್, ಅಂದರೆ ಬೇರೆ ರಾ ಮೆಟೀರಿಯಲ್ಸ್ ಕೊಟ್ಟು ನಾವು ಫಿನಿಶ್ಡ್ ಪ್ರಾಡಕ್ಟ್ಸ್ ಬರುತ್ತಲ್ಲ, ಆ ಟೈಪ್ ಕೆಲಸ ಮಾಡುತ್ತೆ ಅದು.
0: ಸರ್, ಈಗ ಇಷ್ಟೆಲ್ಲ ಟೈಪ್ಸ್ ಬಗ್ಗೆ ಹೇಳಿದ್ರಿ, ಈ ಸೋಂಕು ಯಾವ ರೀತಿ ಹರಡುತ್ತೆ ಸರ್?
1: ಅದರಲ್ಲಿ ಈ 5 ವೈರಲ್ ಹೆಪಟೈಟಿಸ್ ಎ ಬಿ ಸಿ ಡಿ ಅಲ್ಲಿ ಬಿ ಮತ್ತು ಸಿ ಮತ್ತು ಡಿ ಇದು ನಾರ್ಮಲ್ ಆಗಿ ಜಸ್ಟ್ ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಅದರಿಂದ ಹರಡೋದಿಲ್ಲ. ಅದು ಮೇನ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಅಂದರೆ ಬ್ಲಡ್ ಏನಾದರೂ ಯೂಶ್ವಲಿ ಕಂಟಾಮಿನೇಟೆಡ್ ಬ್ಲಡ್ ಇದ್ದರೆ, ಯೂಶ್ವಲಿ ಈಗಂತೂ ಎಲ್ಲ ಬ್ಲಡ್ ಸ್ಕ್ರೀನಿಂಗ್ ಮಾಡೇ ಕೊಡ್ತಾರೆ. ಸೊ ಬಿಫೋರ್ 1990 ಆಗೋ ಚಾನ್ಸಸ್ ಇತ್ತು. ಈಗೇನಂತಂದರೆ ಈಗ ಅವರಿಗೆ ಏನಾದರೂ ನೀಡಲ್ ಚುಚ್ಚಿದ್ದು ನಮಗೆ ಚುಚ್ಚಿತು ಅಂತಂದರೆ, ಅಥವಾ ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಆದರೂ ಸೆಕ್ಷುವಲ್ ಪಾರ್ಟ್ನರ್ಗೆ ಹಬ್ಬಬಹುದು, ಮದರ್ಲಿಂದ ಬೇಬಿ, ಅಂದರೆ ಮದರ್ ಒಂದು ವೇಳೆ ಹೆಪಟೈಟಿಸ್ ಬಿ ಅಥವಾ ಸಿ ಪಾಸಿಟಿವ್ ಇದ್ದರೆ ಪ್ರೆಗ್ನೆಂಟ್ ಇದ್ದಾಗೆ ಅದು ಬೇಬಿಗೆ ಹರಡ್ಬೋದು. ಆದರೆ ವೈರಲ್ ಹೆಪಟೈಟಿಸ್ ಎ ಮತ್ತು ಈ ವೈರಸ್ ಏನಂತಂದರೆ ಇದು ನಾವು ಕಂಟ್ಯಾಮಿನೇಟೆಡ್ ವಾಟರ್, ಅಂದರೆ ನೀರು, ಎಸ್ಪೆಷಲಿ ಮಳೆಗಾಲದಲ್ಲಿ ವೇರ್ ವಾಟರ್ ಕಂಟ್ಯಾಮಿನೇಷನ್ ಇರುತ್ತಲ್ಲ, ಆ ಟೈಪ್ ಈ ವೈರಸ್ ವಾಟರ್ಲಿ ಕಂಟ್ಯಾಮಿನೇಟ್ ಆಯ್ತಂದರೆ ಅದು ಹರಡ್ಬೋದು.
0: ಇದಕ್ಕೆ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಟ್ರಿ ಸರ್, ವಿಧಗಳ ಬಗ್ಗೆ ತಿಳಿಸ್ಕೊಟ್ರಿ, ಮತ್ತೆ ಚಿಕಿತ್ಸಾ ಕ್ರಮ ಯಾವ ರೀತಿಯಾಗಿರುತ್ತೆ ಸರ್? ಇದಕ್ಕೆ
1: ಚಿಕಿತ್ಸಾ ಕ್ರಮಗಳು ಅಂದರೆ ನಾವು ಫಸ್ಟ್ ಏನಂತಂದರೆ ಈ ಹೆಪಟೈಟಿಸ್ ಬಿನ ಒಂದು ನಾವು ಇದು ಈ ಟೈಪ್ ಡಿವೈಡ್ ಮಾಡ್ಬೋದು, ಅಂದರೆ ಪ್ರಿವೆಂಟಿವ್ ಮೆಜರ್ಸ್ ಅಂತಂದರೆ ಆಗ್ಲಾರ್ದಂಗೆ ನೋಡ್ಬೇಕು ಫಸ್ಟ್, ಇನ್ನೊಂದು ಆಗಿದ್ಮೇಲೆ ಅದಕ್ಕೆ ಹೆಂಗೆ ಟ್ರೀಟ್ಮೆಂಟ್ ಮಾಡೋದು. ಆಗ್ಲಾರ್ದಂಗೆ ನೋಡೋಕ್ಕೆ ಈ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಇದೆ ಈಗ. ಐ ಥಿಂಕ್ ವ್ಯಾಕ್ಸಿನ್ ಅಂದರೆ ಈಗ ಎಲ್ಲರಿಗೆ ಗೊತ್ತಾಗಿದೆ, ಅದೇ ಕೋವಿಡ್ ವ್ಯಾಕ್ಸಿನ್ ಆ ಟೈಪು. ಹೆಪಟೈಟಿಸ್ ಬಿ ವೈರಸ್

0: ವ್ಯಾಕ್ಸಿನ್ ಆದಷ್ಟು ಎಲ್ಲರೂ ಹೆಲ್ತ್ ಕೇರ್ ವರ್ಕರ್ಸ್ ಅಂದ್ರೆ ಯಾರ್ಯಾರು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾರೆ, ನರ್ಸ್ ಆಗಿರ್ಬೋದು, ವಾರ್ಡ್ ಬಾಯ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಯಾರು ಎಕ್ಸ್ಪೋಸ್ ಆಗಿರ್ತಾರೆ ಅವರೆಲ್ಲರೂ ವ್ಯಾಕ್ಸಿನ್ ತಗೊಳ್ಬೇಕು. ಅಥವಾ ವೈರಲ್ ಹೆಪಟೈಟಿಸ್ ಬಿ ಯಾರಾದ್ರೂ ಫ್ಯಾಮಿಲಿಯಲ್ಲಿ ಇದ್ರೆ ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ವ್ಯಾಕ್ಸಿನ್ ತಗೊಂಡ್ಬಿಟ್ರೆ ಅವರು ಸೇಫ್ ಆಗಿರ್ತಾರೆ, ಅವರಿಗೆ ಅದು ಹಬ್ಬದಿಲ್ಲ. ಒಂದು ಇನ್ನೊಂದು ಟ್ರೀಟ್ಮೆಂಟ್ ಪಾರ್ಟ್ ಅಲ್ಲಿ ನಮ್ಮ ಹತ್ರ ಇದು ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ಗೆ ಆಂಟಿವೈರಲ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ನಾವು. ಬಟ್ ಆದ್ರೆ ಅದು ನಾವು ಇನಿಷಿಯಲಿನೇ ಕಂಡುಹಿಡಬೇಕು. ಇನಿಷಿಯಲಿ ಅಂದ್ರೆ ಹೆಪಟೈಟಿಸ್ ಬಿ ಮತ್ತು ಸಿ ಸ್ವಲ್ಪ ಇನಿಷಿಯಲ್ ಪಾರ್ಟ್ ಅಲ್ಲಿ ಏನು ಪೇಷಂಟ್ ಏನು ಪ್ರಾಬ್ಲಮ್ ಇರೋದಿಲ್ಲ, ಜಸ್ಟ್ ಬ್ಲಡ್ ಟೆಸ್ಟ್ ಮಾಡಿದ್ರಷ್ಟೇ ಗೊತ್ತಾಗುತ್ತೆ ಹೆಪಟೈಟಿಸ್ ಬಿ ಮತ್ತು ಸಿ ಇದೆ ಅಂತ ಹೇಳಿ. ಸೊ ಅದ್ರ ಸಲುವಾಗಿ ನಾವು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಕೂಡ ಹಮ್ಮಿಕೊಂಡಿದ್ದೀವಿ ಈಗ ಒಂದು 2 ಡೇಸಲ್ಲಿ. ಆದರೆ ಪೇಷಂಟ್ಗೇನು ಗೊತ್ತಿರಲ್ಲ, ಸುಮ್ಮನೆ ಜಸ್ಟ್ ಬ್ಲಡ್ ಟೆಸ್ಟ್ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ಹೆಪಟೈಟಿಸ್ ಬಿ ಮತ್ತು ಸಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲೇ ನಾವು ಕಂಡುಹಿಡಿದೇವೆ ಅಂದರೆ ಅದಕ್ಕೆ ಆ್ಯಂಟಿವೈರಲ್ ಟ್ರೀಟ್ಮೆಂಟ್ ಕೊಟ್ಟು ಮುಂದೆ ಲಿವರ್ ಡ್ಯಾಮೇಜ್ ಆಗೋದು ಅಥವಾ ಅದು ಹಾನಿ ಆಗೋದನ್ನು ನಾವು ತಡೆಗಟ್ಟಬಹುದು.
1: ಚಿಕಿತ್ಸೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗಬಹುದು ಸರ್?
0: ಚಿಕಿತ್ಸೆಯಿಂದ ಹೆಪಟೈಟಿಸ್ ಬಿ ಇಂದ ಪೂರ ಅಂದ್ರೆ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗೋದು ಸ್ವಲ್ಪ ಕಷ್ಟ. ಆದ್ರೆ ನಾವು ಇದನ್ನ ಕಂಟ್ರೋಲ್ ಮಾಡಿ ಮುಂದೆ ಅದರಿಂದ ಹಾನಿ ಆಗ್ಲಾರದಂಗೆ ನಾವು ತಡೆಗಟ್ಟಬಹುದು.
1: ಅಂದ್ರೆ ಈಗ ಹೆಪಟೈಟಿಸ್ ಬಿ ಇಂದ ಈ ಸೋಂಕಿಗೆ ಒಳಗಾದವರು ಅವರ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ.
0: ಹೌದು, ಜೀವನ ಶೈಲಿಯಲ್ಲಿ ಅಷ್ಟೊಂದೇನು ಬದಲಾವಣೆ ಬೇಕಾಗಿಲ್ಲ, ಯಾಕಂತಂದ್ರೆ ಅದು ನಾರ್ಮಲ್ ಕ್ಯಾಜುವಲ್ ಕಾಂಟ್ಯಾಕ್ಟ್ ಇಂದ ಹರಡೋದಿಲ್ಲ, ಇದು ಮಾಡೋದಿಲ್ಲ. ಏನಂತಂದ್ರೆ ಅವರು ಒಂದು 6 ತಿಂಗಳಿಗೆ ಒಂದ್ಸಲ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅದಕ್ಕೇನಾದ್ರೂ ಟ್ರೀಟ್ಮೆಂಟ್ ಬೇಕಾ ಇಲ್ಲ ಅಂತೇಳಿ ನಾವು ಟೆಸ್ಟ್ ಮಾಡಿ ನೋಡ್ತೀವಿ. ಆಕ್ಚುಲಿ ಅದು ವೈರಲ್ ಲೋಡ್ ಟೆಸ್ಟ್ ಮಾಡಿ ನೋಡಿ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಷ್ಟೇ. ಅದರ ಇಲ್ಲಾಂದ್ರೆ ಅದೇನು ಅಷ್ಟೊಂದು ಡಿಫ್ರೆನ್ಸ್ ಆಗೋದಿಲ್ಲ ಲೈಫ್ ಸ್ಟೈಲ್ ಅಲ್ಲಿ.
1: ಈಗ ಟ್ಯಾಟೂ ಹಾಕ್ಸ್ಕೊಳ್ಳೋದು ಕೆಲವೊಬ್ಬರು ಮಾಡ್ತಿರ್ತಾರೆ ಸರ್, ಅದರಿಂದ ಏನಾದರೂ ಈ ರೋಗ ಸ್ಪ್ರೆಡ್ ಆಗುತ್ತಾ?
0: ಒಳ್ಳೆ ಪ್ರಶ್ನೆ ಇದು. ಆಕ್ಚುಲಿ ಟ್ಯಾಟೂ, ಈವನ್ ಟ್ಯಾಟೂ ಇಂದ ಕೂಡ ಹರಡೋ ಚಾನ್ಸಸ್ ಇರುತ್ತೆ ಅದು ಹೆಪಟೈಟಿಸ್ ಬಿ ಮತ್ತು ಸಿ. ಎಸ್ಪೆಷಲಿ ಟ್ಯಾಟೂ ಒಂದು ವೇಳೆ ಸ್ಟೆರಿಲೈಸ್ ಮಾಡಲಿಲ್ಲ ಅಂದ್ರೆ ನೀಡಲ್ ಸ್ಟೆರಿಲೈಸೇಷನ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಹೆಪಟೈಟಿಸ್ ಬಿ ಸುಮ್ಮನೆ ಜಸ್ಟ್ ಮೇಲೆ ಮೇಲೆ ಕ್ಲೀನ್ ಮಾಡಿದ್ರೆ ಆಗೋದಿಲ್ಲ, ಅದು ಕರೆಕ್ಟ್ ಆಗಿ ಸ್ಟೆರಿಲೈಸೇಷನ್ ಟೆಕ್ನಿಕ್ಸ್ ಇರುತ್ತೆ. ಅದು ಸ್ಟೆರಿಲೈಸ್ ಮಾಡಲಾರ್ದೆ ನೀವು ಈವನ್ ಟ್ಯಾಟೂ ಹಾಕೊಂಡ್ರೂ ಸಹಿತ ಚಾನ್ಸ್ ಇರುತ್ತೆ ಬರೋದು.
1: ಈಗ ಸರ್, ಆಗ್ಲೇ ನೀವು ಲಿವರ್ ಸಿರೋಸಿಸ್ ಬಗ್ಗೆ ಮೆನ್ಷನ್ ಮಾಡಿದ್ರಿ, ಈ ಲಿವರ್ ಸಿರೋಸಿಸ್ ಲಿವರ್ ಕ್ಯಾನ್ಸರ್ ಇದಕ್ಕೇನು ವ್ಯತ್ಯಾಸ ಸರ್?
0: ಲಿವರ್ ಸಿರೋಸಿಸ್ ಅಂದ್ರೆ ಲಿವರ್ ಡ್ಯಾಮೇಜ್ ಆಗಿರೋದು. ಲಿವರ್ ಡ್ಯಾಮೇಜ್ ಆಗಿರೋದು ಅಂತಂದ್ರೆ ಅದು ನಾರ್ಮಲ್ ಫಂಕ್ಷನಿಂಗ್ ಮಾಡ್ತಾ ಇರಲ್ಲ. ಕ್ಯಾನ್ಸರ್ ಅಂತಂದ್ರೆ ನೀವು ಗೊತ್ತಿರ್ಬೋದು ಎಲ್ಲ, ಅಂದ್ರೆ ಕ್ಯಾನ್ಸರ್ ಅಂತಂದ್ರೆ ಅದು ಕ್ಯಾನ್ಸರ್ ಈಸ್ ನಥಿಂಗ್ ಬಟ್ ಅಬ್ನಾರ್ಮಲ್ ಆಗಿ ಬೆಳೀತಾ ಹೋಗುತ್ತೆ. ಅಂದ್ರೆ ಗಡ್ಡೆ ಆಗಿ, ಒಳಗಡೆ ಗಡ್ಡೆ ಆಗಿ ಅಬ್ನಾರ್ಮಲ್ ಆಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗೋದು, ಎಲ್ಲಾ ಕಡೆ ಬೆಳೀತಾ ಇರ್ತದ. ಅದು ಬೆಳೆಯೋದ್ರಿಂದ ಸರೌಂಡಿಂಗ್ ನಾರ್ಮಲ್ ಟಿಶ್ಯೂ ಏನಿರುತ್ತಲ್ಲ ಅದು ಸುದಾ ಎಫೆಕ್ಟ್ ಆಗಿ ಮುಂದೆ ಇದರಿಂದ ಹಾನಿ ಆಗ್ಬೋದು. ಲಿವರ್ ಸಿರೋಸಿಸ್ ಬಹಳ ದಿವಸ ಮೇಂಟೈನ್ ಮಾಡಬಹುದು, ಆದ್ರೆ ಕ್ಯಾನ್ಸರ್ ಆದ್ರೆ ಟ್ರೀಟ್ಮೆಂಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕೊಟ್ಟರೆ ಸರಿ, ಇಲ್ಲಾಂದ್ರೆ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದ್ರೆ ಅದನ್ನು ಪೇಷಂಟ್ ಜಾಸ್ತಿ ದಿವಸ ಉಳಿಸಕಾಗಂಗಿಲ್ಲ.
1: ಈ ಲಿವರ್ ಕ್ಯಾನ್ಸರ್ ರೋಗ ಲಕ್ಷಣಗಳು ಏನಿರ್ಬೇಕು ಕಾಣಬಹುದು ಸರ್?
0: ಲಿವರ್ ಕ್ಯಾನ್ಸರ್ ಅಂದ್ರೆ ಇನಿಷಿಯಲಿ ಅಂದ್ರೆ ಮೊದಲು ನಿಮ್ಗೆ ಪೇಷಂಟ್ಗೆ ಸುಸ್ತಾಗೋದು ಅಥವಾ ಹಸಿವಾಗ್ಲಾರದೆ ಇರೋದು ಅಥವಾ ವೇಟ್ ಲಾಸ್ ಆಗೋದು ಇದೆಲ್ಲ ಸಿಂಪ್ಟಮ್ಸ್ ಆಗ್ಬೋದು. ಆಮೇಲೆ ಸ್ವಲ್ಪ ಸ್ವಲ್ಪ ಬರ್ತಾ ಬರ್ತಾ ಕಾಮಣಿ ಆಗ್ಬೋದು, ಕಾಮಾಲೆ ಅಂದ್ರೆ ಜಾಂಡಿಸ್ ಅಥವಾ ಹೊಟ್ಟೆಲ್ ನೀರು ತುಂಬೋದು ಇವೆಲ್ಲ ಆಗ್ಬೋದು. ಸೊ ಇದನ್ನ ನಾವು ಬೇಸಿಕಲಿ ಅಲ್ಟ್ರಾಸೌಂಡ್ ಅಂದ್ರೆ ಸ್ಕ್ಯಾನಿಂಗ್ ಅಲ್ಲಿ ಗುರುತಿಡಿಬಹುದು ಲಿವರ್ ಅಲ್ಲಿ ಕ್ಯಾನ್ಸರ್ ಇದೆಯಲ್ಲ ಅಂತ ಹೇಳಿ.
1: ಸರ್, ಈಗ ಆರಂಭದಲ್ಲಿ ಮಕ್ಕಳು ನ್ಯೂ ಬೋರ್ನ್ ಗಳಲ್ಲಿ ನಾವು ಈ ಜಾಂಡಿಸ್ ಆಗೋದನ್ನ ನೋಡಿದೀವಿ, ಅದು ಯಾವ ತರದ ಸಮಸ್ಯೆ ಮತ್ತೆ ಅದಕ್ಕೂ ಈ ಹೆಪಟೈಟಿಸ್ ಬಿಗೂ ಅಥವಾ ಲಿವರ್ ಸಂಬಂಧಿಸಿದ ಕಾಂಪ್ಲಿಕೇಶನ್ ಏನಾದ್ರು ಸಂಬಂಧ ಇದೆಯಾ?
0: ಅಂದ್ರೆ ಮಕ್ಕಳಲ್ಲಿ ಏನಂತಂದ್ರೆ ಈ ಮಕ್ಕಳಲ್ಲಿ ಹಬ್ಬೋದು ಅಂತಂದ್ರೆ ಮೇನ್ಲಿ ಮದರ್ ಇಂದ ಅಷ್ಟೇ ಹಬ್ಬಕ್ಕು. ಒಂದ್ ಮದರ್ ಅಲ್ಲಿ ಒಂದ್ ವೇಳೆ ಹೆಪಟೈಟಿಸ್ ಬಿ ವೈರಸ್ ಇತ್ತು ಅಂದ್ರೆ ಮಕ್ಕಳಿಗೆ ಅದು ಹರಡೋ ಚಾನ್ಸಸ್ ಇರುತ್ತೆ. ಆದ್ರೆ ಅದಕ್ಕೂ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಒಂದು ವ್ಯಾಕ್ಸಿನ್ ಇದೆ. ನಾವು ಹುಟ್ಟಿದ ಕೂಡಲೇ ಅದೊಂದು ವ್ಯಾಕ್ಸಿನ್ ಮದರ್ ಅಲ್ಲಿ ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕು ಹೆಪಟೈಟಿಸ್ ಬಿ ವೈರಸ್ ಇದೆ ಅಂತ. ಅದು ಆಗಿದ್ಮೇಲೆ ಅವ್ರಿಗೆ ಹೇಳ್ಬೇಕು ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ, ಅದು ಹುಟ್ಟಿದ ಕೂಡಲೇ ನಾವು ಒಂದೊಂದು ಅದು ವ್ಯಾಕ್ಸಿನ್ ಕೊಟ್ಬಿಟ್ರೆ ಮಗುವಿಗೆ ಹಬ್ಬದಿಲ್ಲ. ಒಂದು ಅದು ಒಂದು. ಇನ್ನೊಂದು ಏನಂದ್ರೆ ಮಕ್ಕಳಲ್ಲಿ ಕಾಮಣ್ಣ ರೋಗ ಬಹಳಷ್ಟು ರೀಸನ್ಸ್ ಇದಾವೆ. ಫಿಸಿಯೋಲಾಜಿಕಲ್ ಜಾಂಡಿಸ್ ಅಂತೀವಿ ನಾವು. ಇನಿಷಿಯಲಿ ಸ್ವಲ್ಪ ಪ್ರೀಮೆಚೂರ್ ಡೆಲಿವರಿ ಅಂದ್ರೆ ಒಂದು 8 ತಿಂಗಳು ಒಂದ್ ವೇಳೆ ಮಗು ಬೇಗನೆ ಹುಟ್ಟಿತು ಅಂತಂದ್ರೆ ಸಹಿತ ಒಂದೊಂದ್ಸಲ ಫಿಸಿಯೋಲಾಜಿಕಲ್ ಜಾಂಡಿಸ್ ಅಂತ ಆಗತ್ತೆ ಅದು. ಆದ್ರೆ ಅದು ಯೂಶ್ವಲಿ ಒಂದು 2-3 ಡೇಸ್ 1 ವೀಕ್ ಅಲ್ಲಿ ಕಡಿಮೆ ಆಗುತ್ತೆ. ಬಟ್ ಬೇರೆ ಮೆಟಬಾಲಿಕ್ ಲಿವರ್ ಡಿಸೀಸ್ ನಾನಾ ಕಾರಣಗಳಿರ್ತವೆ, ಅದು ಬಹಳ ರೇರ್.
1: ಸರಿ, ವ್ಯಾಕ್ಸಿನ್ ಬಗ್ಗೆ ಹೇಳಿದ್ರಿ, ಈ ವ್ಯಾಕ್ಸಿನ್ ಯಾವ ವಯಸ್ಸಿನವ್ರು ತಗೋಬೇಕು? ಇದೇನಾದ್ರೂ ಇದು ನಾವು ಯೂನಿವರ್ಸಲ್ ಇಮ್ಯುನೈಸೇಷನ್ ಅಲ್ಲಿ ಇನ್ಕ್ಲೂಡೆಡ್ ಇದೆಯಾ ಅಂತ?
0: ಹೌದು, ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ಇದು ಆಲ್ರೆಡಿ ಗವರ್ಮೆಂಟ್ ಆಫ್ ಇಂಡಿಯಾ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಇನ್ಕ್ಲೂಡ್ ಮಾಡಿದೆ ಹೆಪಟೈಟಿಸ್ ಬಿ ವೈರಸ್. ಬಟ್ ಹೆಪಟೈಟಿಸ್ ಸಿಗೆ ಇನ್ನೂ ವ್ಯಾಕ್ಸಿನ್ ಬಂದಿಲ್ಲ, ಬಿಕಾಸ್ ಅದು ಬೇರೆ ರೀಸನ್ಸ್ ಇದಾವೆ. ಹೆಪಟೈಟಿಸ್ ಸಿಗೆ ವ್ಯಾಕ್ಸಿನ್ ಇಲ್ಲ, ಬಟ್ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಇದೆ. ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ಯೂನಿವರ್ಸಲ್ ಇಮ್ಯುನೈಸೇಷನ್

0: ಪ್ರೋಗ್ರಾಮ್ ಅಂದ್ರೆ ಡಿಪಿಟಿ ಪೋಲಿಯೋ ಅದರ ಜೊತೆನೆ ಯೂಶ್ವಲಿ ಹುಟ್ಟಿದಾಗೆ ಕೊಟ್ಟಿರ್ತಾರೆ. ಅದು ಇದರ ರೀಸೆಂಟ್ ಆಗಿ ಮೇ ಬಿ ಅರೌಂಡ್ ಲಾಸ್ಟ್ 15 ವರ್ಷದಿಂದ 15-20 ವರ್ಷದಿಂದ ಅದು ಗವರ್ಮೆಂಟ್ ಆಫ್ ಇಂಡಿಯಾ ಇನ್ಕ್ಲೂಡ್ ಮಾಡಿದೆ ಹೆಪಟೈಟಿಸ್ ಬಿ.
1: ಈ ಒಟ್ಟು 5 ವಿಧಗಳಲ್ಲಿ ನೀವು ಹೇಳಿದಾಗೆ ಒಂದು ವಿಧಕ್ಕೆ ಮಾತ್ರ ಲಸಿಕೆ ಲಭ್ಯ ಇದೆ.
0: ಆದ್ರೆ ಇನ್ನೊಂದು 2 ಇದೆ ಅಂದ್ರೆ ಹೆಪಟೈಟಿಸ್ ಎಗೂ ಇದೆ. ಆದ್ರೆ ಅದು ಯೂಶ್ವಲಿ ಏನಂದ್ರೆ ಹೆಪಟೈಟಿಸ್ ಎ ಇಂದ ಮುಂದೆ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಅಂದ್ರೆ ಮುಂದೆ ಲಿವರ್ ಹಾನಿ ಆಗೋ ಚಾನ್ಸಸ್ ಕಡಿಮೆ, ಅಂದ್ರೆ ಜಾಂಡಿಸ್ ಆಗುತ್ತೆ ಕಡಿಮೆ ಆಗುತ್ತೆ ಒಂದ್ ತಿಂಗಳಲ್ಲಿ. ಸೊ ಯೂಶ್ವಲಿ ನಾವು ಅದಕ್ಕೆ ವ್ಯಾಕ್ಸಿನ್ ಕೊಡೋದು ಬೇಕಾಗಲ್ಲ.
1: ಸರ್, ಆಗ್ಲೇ ನೀವು ಈ ಹೆಪಟೈಟಿಸ್ ಬಿ ಆರಂಭದಲ್ಲಿ ಯಾವುದೇ ಲಕ್ಷಣಗಳು ಇರಲ್ಲ, ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರಿ. ಯಾವೆಲ್ಲ ಟೆಸ್ಟ್ ಗಳು ಮಾಡ್ತಾರೆ ಸರ್ ಸಾಮಾನ್ಯವಾಗಿ ರೋಗ ಪತ್ತೆ ಹಚ್ಚಲಿಕ್ಕೆ?
0: ಹೌದು, ಅದೊಂದು ಸಿಂಪಲ್ ಬ್ಲಡ್ ಟೆಸ್ಟ್, ಒಂದು HBsAg ಅಂತ ಮಾಡ್ತೀವಿ ನಾವು, ಸರ್ಫೇಸ್ ಆಂಟಿಜನ್ ಅಂತೀವಿ. HBsAg ಟೆಸ್ಟ್ ಸಿಂಪಲ್ ಬ್ಲಡ್ ಟೆಸ್ಟ್ ಅಲ್ಲಿ ಇದು ಗೊತ್ತಾಗುತ್ತೆ ಇದು ಹೆಪಟೈಟಿಸ್ ಬಿ ಅಂತ. NTHCV ಅಂದ್ರೆ ಹೆಪಟೈಟಿಸ್ ಸಿ ಸಲುವಾಗಿ ನಾವು NTHCV ಅಂತ ಬ್ಲಡ್ ಟೆಸ್ಟ್, ಸಿಂಪಲ್ ಬ್ಲಡ್ ಟೆಸ್ಟ್ ಇದೆ, ಅದು ಎಲ್ಲ ಲ್ಯಾಬ್ ಅಲ್ಲಿ ಮಾಡ್ತಾರೆ. ಅದು ಮಾಡಿದ್ರೆ ಗೊತ್ತಾಗುತ್ತೆ ಅದು ಹೆಪಟೈಟಿಸ್ ಬಿ ಮತ್ತು ಸಿ ಇದೆಯಾ ಇಲ್ಲ.
1: ಹಾಗಾದ್ರೆ ಈ ಹೆಪಟೈಟಿಸ್ ಬಿ ಸೋಂಕಿನಿಂದ ಬಳಲ್ತಿರೋರು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾ ಸರ್?
0: ಅಂದ್ರೆ ಟ್ರೀಟ್ಮೆಂಟ್ ಕೊಡ್ಬೇಕಾ ಇಲ್ಲ ಅಂತ ನೋಡಕ್ಕೆ ಸ್ವಲ್ಪ ಇನಿಷಿಯಲ್ ಟೆಸ್ಟ್ ಮಾಡ್ತೀವಿ, ಅಂದ್ರೆ ವೈರಲ್ ಲೋಡ್ ಎಷ್ಟಿದೆ ಅಂತ ನೋಡ್ತೀವಿ. ಅಂದ್ರೆ ಸ್ವಲ್ಪ ಜನಕ್ಕೆ ಈ ವೈರಲ್ ಲೋಡ್ ಜಾಸ್ತಿ ಇರಲಿಲ್ಲ ಅಂದ್ರೆ ಕೊಡೋದಿಲ್ಲ ಇನಿಷಿಯಲ್. ಸ್ವಲ್ಪ ವೈರಲ್ ಲೋಡ್ ಜಾಸ್ತಿ ಇತ್ತು ಅಂತಂದ್ರೆ ನಾವು ಸ್ಟಾರ್ಟ್ ಮಾಡಿದ್ರೆ ಯೂಶ್ವಲಿ ಇಂಡೆಫಿನೆಟ್ ಥೆರಪಿ ಅಂದ್ರೆ ಬಹಳ ದಿವಸ ತಗೋಬೇಕಾಗತ್ತೆ.
1: ಸರ್, ಈ ಮದ್ಯಪಾನ, ಧೂಮಪಾನ ಮತ್ತು ಈ ಬೇರೆ ಬೇರೆ ಈ ದುಶ್ಚಟಗಳು ಯಾವ ರೀತಿ ನಮ್ಮ ಯಕೃತ್ ಮೇಲೆ ಪರಿಣಾಮ ಆಗುತ್ತೆ?
0: ಮದ್ಯಪಾನ ಅಂತೂ ಹೆಪಟೈಟಿಸ್ ಬಿ ಬಿಟ್ರೆ, ಹೆಪಟೈಟಿಸ್ ಬಿ ಸಿ ಬಿಟ್ರೆ ಮದ್ಯಪಾನದಿಂದ ಯಕೃತ್ತು ಡ್ಯಾಮೇಜ್ ಆಗೋದು ಬಹಳ ಕಾಮನ್. ಯಾಕಂದ್ರೆ ನಾವು ನೋಡೋದು ಪೇಷಂಟ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು 20% ಜನ ಮದ್ಯಪಾನದಿಂದ ಲಿವರ್ ಡ್ಯಾಮೇಜ್ ಆಗಿದ್ದವರು ಬಂದಿರ್ತಾರೆ. ಅದು ಎಸ್ಪೆಷಲಿ ಯಾರು ಡೈಲಿ ತಗೋತಾರೆ ಮದ್ಯಪಾನ, ಆಲ್ಕೋಹಾಲ್ ಇಂಟೇಕ್ ಡೈಲಿ ಇರುತ್ತಲ್ಲ, ಅವರಿಗೆ ಬರೋ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಧೂಮಪಾನದಿಂದ ಡೈರೆಕ್ಟ್ ಆಗಿ ಲಿವರ್ಗೆ ಎಫೆಕ್ಟ್ ಆಗಲ್ಲ, ಆದರೆ ಇಂಡೈರೆಕ್ಟ್ ಆಗಿ ಅದು ಕ್ಯಾನ್ಸರ್ ಎಸ್ಪೆಷಲಿ ಲಂಗ್ ಕ್ಯಾನ್ಸರ್ ಅದೆಲ್ಲ ಆಗೋ ಚಾನ್ಸಸ್ ಇರ್ತಾವೆ ಆಕ್ಚುಲಿ, ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋ ಚಾನ್ಸಸ್.
1: ಸರ್, ಇನ್ನೊಂದು ಇತ್ತೀಚೆಗೆ ತುಂಬಾ ಕೇಳ್ತಿರೋದು ಈ ಫ್ಯಾಟಿ ಲಿವರ್ ಸಮಸ್ಯೆ. ಈ ಫ್ಯಾಟಿ ಲಿವರ್ ಸಮಸ್ಯೆ ಅಂದ್ರೆ ಏನು ಸರ್, ಇದರ ಲಕ್ಷಣಗಳೇನು?
0: ಹೌದು, ಫ್ಯಾಟಿ ಲಿವರ್ ಅಂದ್ರೆ ಲಿವರ್ ಅಲ್ಲಿ ಫ್ಯಾಟ್ ಅಕಮಲೇಷನ್ ಅಂದ್ರೆ ಕೊಬ್ಬು ಪ್ರಮಾಣ ಹೆಚ್ಚಾಗಿರೋದು ಆಕ್ಚುಲಿ. ಇದು ಇಂಡಿಯಾದಲ್ಲಿ, ಇನ್ಫ್ಯಾಕ್ಟ್ ಇಂಡಿಯಾ ಈಗ ನಾವು ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತೀವಿ. ಯಾಕಂದ್ರೆ ಡಯಾಬಿಟಿಸ್ ಇಂಡಿಯಾದಲ್ಲಿ ಬಹಳ ಕಾಮನ್ ಆಗಿದೆ. ಸೊ ಫ್ಯಾಟಿ ಲಿವರ್ ಡಯಾಬಿಟಿಸ್ ಅಲ್ಲಿ ಅಂದ್ರೆ ಶುಗರ್ ಇದ್ದವರಿಗೆ ಫ್ಯಾಟಿ ಲಿವರ್ ಆಗೋದು ಬಹಳ ಕಾಮನ್, ಬಹಳ ಸಾಮಾನ್ಯವಾಗಿ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಫ್ಯಾಟಿ ಲಿವರ್ ಆಗ್ಬಹುದು. ಆರ್ ಅದರ್ವೈಸ್ ಓವರ್ ವೇಟ್, ಒಬೆಸಿಟಿ ಅಂತೀವ್ ಅಂದ್ರೆ ತುಂಬಾ ದಪ್ಪ ಇರೋರು, ಅವರಿಗೆ ಫ್ಯಾಟಿ ಲಿವರ್ ಆಗ್ಬಹುದು. ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರೋರು, ಅವರಿಗೆ ಫ್ಯಾಟಿ ಲಿವರ್ ಆಗ್ಬಹುದು. ಈವನ್ ಈ ಫ್ಯಾಟಿ ಲಿವರ್ ಇಂದಾನು, ಈಗ ಮೊದಲು ನಾವು 20 ವರ್ಷ ಹಿಂದೆ ಫ್ಯಾಟಿ ಲಿವರ್ ಇಂದ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಅಂದ್ಕೊಂಡಿದ್ವಿ, ಬಟ್ ಈಗ ನೋಡಿದ್ರೆ ಲಾಸ್ಟ್ 20 ವರ್ಷದಿಂದ ಸ್ಟಡೀಸ್ ನೋಡಿದ್ರೆ ಫ್ಯಾಟಿ ಲಿವರ್ ಕೂಡ ಸಿರೋಸಿಸ್ ಆಗೋ ಚಾನ್ಸಸ್ ಇರುತ್ತೆ, ಈವನ್ ಕ್ಯಾನ್ಸರ್ ಆಗೋ ಚಾನ್ಸಸ್ನು ಇರುತ್ತೆ. ಸೊ ಅದಕ್ಕೆ ಈವನ್ ಡಯಾಬಿಟಿಸ್ ಇದ್ದವರು ಅಥವಾ ತುಂಬಾ ದಪ್ಪ ಇರೋರು, ಒಬೆಸಿಟಿ ಇರೋರು, ಅವರು ಸ್ವಲ್ಪ ಫ್ಯಾಟಿ ಲಿವರ್ಸ್ಗೆ ಚೆಕ್ ಮಾಡಿ ನೋಡಿ, ಅದರ ಪ್ರಕಾರ ನಾವು ಡಯಾಬಿಟಿಸ್ ಕಂಟ್ರೋಲ್ ಅಂದ್ರೆ ಶುಗರ್ ಕಂಟ್ರೋಲ್ ಮಾಡಿ, ವೇಟ್ ತಗ್ಗಿಸಿ, ಫಿಸಿಕಲ್ ಎಕ್ಸಸೈಸ್ ಮಾಡಿ, ಡಯಟ್ ಅಲ್ಲಿ ಕಂಟ್ರೋಲ್ ಮಾಡಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು.
1: ಈ ಪತ್ತೆ ಹಚ್ಚೋದು ಹೇಗೆ ಸರ್, ಫ್ಯಾಟಿ ಲಿವರ್ ಇಂದ ನಾವು ಬಳಲ್ತಾ ಇದೀವ ಇಲ್ವ ಅಂತ?
0: ಸಿಂಪಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದ್ರೆ ಅದು ಫ್ಯಾಟಿ ಲಿವರ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ.
1: ಅಂದ್ರೆ ಬೇರೆ ಲಕ್ಷಣಗಳೇನಿರಲ್ವ ದೇಹದಲ್ಲಿ, ಸುಸ್ತು ಆಯಾಸ ಆ ಥರದ?
0: ಇಲ್ಲ, ಯೂಶ್ವಲಿ ಇನಿಷಿಯಲಿ ಅಂತೂ ಏನೂ ಇರೋದಿಲ್ಲ ಪೇಷಂಟ್ಗೆ. ಬೇರೆ ಅಂದ್ರೆ ಶುಗರ್ಗೆ ಇರೋ ಸಿಂಪ್ಟಮ್ಸ್ ಇರ್ತವೆ ಪೇಷಂಟ್, ಯೂಶ್ವಲಿ ಶುಗರ್ ಇದ್ರೆ ಶುಗರ್ ಸಿಂಪ್ಟಮ್ಸ್ ಇರ್ತವೆ. ಬಟ್ ಫ್ಯಾಟಿ ಲಿವರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನು ನಾರ್ಮಲಿ ಏನು ಸಿಂಪ್ಟಮ್ಸ್ ಇರಲ್ಲ, ಸ್ವಲ್ಪ ರೈಟ್ ಸೈಡ್ ಅಬ್ಡಾಮಿನಲ್ ಅಂದ್ರೆ ಹೊಟ್ಟೆ ನೋವು ಆಗ್ಬಹುದು, ಬಟ್ ಅದೇನು ಎಲ್ರಿಗೆ ಇರಬೇಕಂತೇನಿಲ್ಲ.
1: ರೈಟ್ ಸೈಡ್
0: ಲಿವರ್ ಇರುತ್ತಲ್ಲ, ಸ್ವಲ್ಪ ಮೈಲ್ಡ್ ಸ್ವಲ್ಪ ಪೇನ್ ಆದ್ರೆ ಆಗ್ಬಹುದು. ಅಂದ್ರೆ ಅದು ಪೇನ್ ಆಗಿದ ಕೂಡಲೇ ಫ್ಯಾಟಿ ಲಿವರ್ ಅಂತಲ್ಲ.
1: ಅಂದ್ರೆ ಯಾವಾಗ ಪೇನ್ ಆಗುತ್ತೆ ಸರ್, ಏನು ಊಟ ಮಾಡಿದಾಗ ಆಗುತ್ತಾ ಅಥವಾ ನಾರ್ಮಲ್ ಇದ್ದಾಗ ಆಗುತ್ತಾ?
0: ಇಲ್ಲ, ನಾರ್ಮಲ್ ಇದ್ದಾಗೂ ಆಗ್ಬಹುದು. ಅಂದ್ರೆ ಅದು ಪೇನ್ ಆಗುತ್ತೆ ಅಂತ ಖಾತ್ರಿ ಇಲ್ಲ, ಸ್ವಲ್ಪ ಬಹಳ ಕಡಿಮೆ ಪ್ರಮಾಣದ ಜನದಲ್ಲಿ ಆಗತ್ತೆ. ನಾರ್ಮಲಿ ಬಹಳಷ್ಟು ಜನಕ್ಕೆ ಏನು ಸಿಂಪ್ಟಮ್ಸ್ ಇರಲ್ಲ, ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ.
1: ಇದಕ್ಕೇನು ಸರ್ ಚಿಕಿತ್ಸಾ ಕ್ರಮ?
0: ಅದೇ, ಅಂದ್ರೆ ಫ್ಯಾಟಿ ಲಿವರ್ಗೆ ರೀಸನ್ಸ್ ಅಂದ್ರೆ ಡಯಾಬಿಟಿಸ್, ಒಬೆಸಿಟಿ ಅಂದ್ರೆ ದಪ್ಪ ಇರೋರು, ಅದು ಮೇನ್ ಅಂತಂತಂದ್ರೆ ಒಂದು ಫಿಸಿಕಲ್ ಎಕ್ಸಸೈಸ್. ಈಗ ನಾಳೆ ವಿ ಆರ್ ನಾಟ್ ಡೂಯಿಂಗ್ ಮೋಸ್ಟ್ ಆಫ್ ನಮ್ದು ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ನಾವು ಕೂತ್ಕೊಂಡೇ ಕೆಲಸ ಮಾಡ್ತೀವಿ, ಸೊ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ. ಸೊ ಫಿಸಿಕಲ್ ಎಕ್ಸಸೈಸ್ ಮೋಸ್ಟ್ ಇಂಪಾರ್ಟೆಂಟ್, ಅಟ್ಲೀಸ್ಟ್ 40 ಮಿನಿಟ್ಸ್ ಬ್ರಿಸ್ಕ್ ವಾಕಿಂಗ್, ಡಯಟ್ ಅಲ್ಲಿ ಅಂತಂದ್ರೆ ಊಟದಲ್ಲಿ ನಾವು ಕೊಬ್ಬು ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ, ಸ್ವೀಟ್ಸ್ ಅಂದ್ರೆ ಸಿಹಿ ತಿನಿಸು ಕಡಿಮೆ ಮಾಡಿ, ಶುಗರ್ ಇದ್ದವರಿಗೆ ಶುಗರ್ ಕಂಟ್ರೋಲ್ ಮಾಡಿ, ಒಬೆಸಿಟಿ ಅಂದ್ರೆ ದಪ್ಪ ಇರೋರು ವೇಟ್ ಲಾಸ್ ಮಾಡ್ಕೋಬೇಕು, ಇದೆಲ್ಲ ಮಾಡಿ ಇದನ್ನ ಕಂಟ್ರೋಲ್ ಮಾಡಬಹುದು.
1: ಸರಿ, ಈಗ ಸಾಮಾನ್ಯ ಜನರಲ್ಲಿ ಈ ಹೆಪಟೈಟಿಸ್ ಮತ್ತೆ ಜಾಂಡಿಸ್ ಇವೆರನ್ನು ಡಿಫ್ರೆನ್ಶಿಯೇಟ್ ಮಾಡೋದಾಗೆ
0: ಅಂದ್ರೆ, ಜಾಂಡಿಸ್ ನಾವು ಹೆಪಟೈಟಿಸ್ ಅಂದ್ರೆ ಒಂದು ಡಿಸೀಸ್ ಇದು, ಇದು ರೋಗ ಇದು. ಆದ್ರೆ ಜಾಂಡಿಸ್ ಇಟ್ಸ್ ಎ ಸಿಂಪ್ಟಮ್ ಅಂತಂದ್ರೆ ರೋಗದ ಲಕ್ಷಣ ಇದು.

0: ಜಾಂಡಿಸ್ ಡಿಸೀಸ್ ಅಲ್ಲ, ಜಾಂಡಿಸ್ ರೋಗ ಅಲ್ಲ, ಜಾಂಡಿಸ್ ರೋಗದ ಲಕ್ಷಣ ಇದು ಆಕ್ಚುಲಿ. ಸೊ ಜಾಂಡಿಸ್ ಹೆಪಟೈಟಿಸ್ ಇಂದ ಆಗ್ಬಹುದು, ಆಲ್ಕೋಹಾಲ್ ಮದ್ಯಪಾನದಿಂದ ಆಗಿರೋದು ಇದರಿಂದ ಆಗ್ಬಹುದು, ಬೇರೆ ಎಷ್ಟೋ ರೀಸನ್ಲಿಂದ ಆಗ್ಬಹುದು. ಜಾಂಡಿಸ್ ಅಂತಂದ್ರೆ ಒಂಥರ ಜ್ವರ ಇದ್ದಂಗೆ, ಅದು ಒಂದರ ಲಕ್ಷಣ ಅಷ್ಟೇ. ಅದು ಲಕ್ಷಣ ಇದ್ರೆ ನಾವು ಅದು ಲಿವರ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗತ್ತೆ.
1: ಹಾಗಾದ್ರೆ ಹೆಪಟೈಟಿಸ್ ಬಿ ಸೋಂಕು ತಗುಲಿದ್ರೆ ಸಾಮಾನ್ಯ ಜೀವನ ನಡೆಸಬಹುದು?
0: ಸಾಮಾನ್ಯ ಜೀವನ ನಡೆಸಬಹುದು, ವಿಶೇಷ ಕಾಳಜಿ ಅವಶ್ಯಕತೆ ಇಲ್ಲ. ಇದು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ಬೇಕಾ ಇಲ್ಲ ಅಂತ ಹೇಳಿ, ಮೇ ಬಿ ಒನ್ಸ್ ಆರು ತಿಂಗಳಿಗೆ ಒಂದ್ಸಲ, ಒಂದ್ ವರ್ಷಕ್ಕೊಂದ್ಸಲ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದರದ್ದು ಅವಶ್ಯಕತೆ ಇತ್ತು ಅಂದ್ರೆ ಅದರ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು, ಅದು ಇನಿಷಿಯಲ್ ಸ್ಟೇಜ್ ಅಲ್ಲಿ. ಅದ್ರೊಳಗೆ ಲೇಟರ್ ಸ್ಟೇಜ್ ಕಂಪ್ಲೀಟ್ಲಿ ಲಿವರ್ ಡ್ಯಾಮೇಜ್ ಆಗಿದ್ಮೇಲೆ ಬಂದ್ರೆ ಸ್ವಲ್ಪ ಕಷ್ಟ, ಅದಕ್ಕೆ ಮತ್ತೆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಬೇಕಾಗ್ಬಹುದು.
1: ಈ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೇನು ಮತ್ತೆ ಇದಕ್ಕೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ
0: ಅಂದ್ರೆ, ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಈ ಸಿರೋಸಿಸ್ ಆಫ್ ಲಿವರ್ ಅಲ್ಲಿ ಲಿವರ್ ಸರಿಯಾಗಿ ಕೆಲಸ ಮಾಡಲ್ಲ ಅಂದ್ರೆ ಅದರ ಫಂಕ್ಷನಿಂಗ್ ನಾರ್ಮಲ್ ಇರಲ್ಲ. ಲೇಟರ್ ಸ್ಟೇಜ್ ಅಲ್ಲಿ ಅದರಿಂದ ಕಂಪ್ಲೀಟ್ಲಿ ಫಂಕ್ಷನ್ ಮಾಡಲಾರ್ದೇನೆ ಹೊಟ್ಟೆಯಲ್ಲಿ ನೀರು ತುಂಬೋದು, ಕಾಮಣಿ ಜಾಸ್ತಿ ಆಗೋದು ಎಲ್ಲ ಆಗ್ಬಹುದು. ಅದಕ್ಕೆ ಒಂದೇ ಒಂದು ಟ್ರೀಟ್ಮೆಂಟ್ ಅಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್. ಅದು ಲಿವರ್ ತೆಗೆದು ನಾವು ಇನ್ನೊಂದು ಲಿವರ್ ಹಾಕ್ಬಹುದು. ಅದರಲ್ಲಿ ಎರಡ್ ಟೈಪ್ ಇದೆ, ಯಾರೋ ಒಬ್ಬರು ಆಕ್ಸಿಡೆಂಟ್ ಅಲ್ಲಿ ಮೃತ್ಯು ಹೊಂದಿದವ್ರದ್ದು ಅವ್ರದ್ದು ಲಿವರ್ ತೊಗೊಂಡು ಹಾಕ್ಬಹುದು. ಇನ್ನೊಂದು ಈವನ್ ಲಿವಿಂಗ್ ಪರ್ಸನ್ ಅಂದ್ರೆ ರಿಲೇಟಿವ್ಸ್ ಕೂಡ ಅರ್ಧ ಲಿವರ್ ಡೊನೇಟ್ ಮಾಡಬಹುದು, ಅರ್ಧ ಲಿವರ್ ನಾವು ತಗೊಂಡು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಅವ್ರಿಗೆ ಯಾರು ಕೊಟ್ಟವ್ರಿಗೆ ಅವ್ರಿಗೆ ಏನು ಹಾನಿ ಆಗೋದಿಲ್ಲ, ಯಾಕಂದ್ರೆ ಲಿವರ್ ರೀಜನರೇಟಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಅಂದ್ರೆ ಈ ವಿದಿನ್ ಒಂದ್ ಆರು ತಿಂಗಳಲ್ಲಿ ಲಿವರ್ ನಾರ್ಮಲ್ ಸೈಜ್ ಬಂದ್ಬಿಡುತ್ತೆ,
1: ನಾರ್ಮಲ್ ಸೈಜ್ ಆಗುತ್ತೆ
0: ಡೋನರ್ ಅಲ್ಲಿ, ಅಂದ್ರೆ ಯಾರು ಕೊಟ್ಟಿರ್ತಾರೆ ಅವರಿಗೆ. ಸೊ ಇದು ಲಿವರ್ ಟ್ರಾನ್ಸ್ಪ್ಲಾಂಟ್ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಈಗ ಎಟ್ ಪ್ರೆಸೆಂಟ್ ಕಾಸ್ಟ್ ತುಂಬಾ ಅಂದ್ರೆ ಎಕ್ಸ್ಪೆನ್ಸಿವ್ ಇದೆ. ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ನಿಮಗೆ ಒಂದು 20 ಲಕ್ಷ ರೂಪಾಯಿ ಮೇಲೆ ಆಗ್ಬಹುದು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಈಸಿ, ಯಾಕಂದ್ರೆ ಎರಡು ಕಿಡ್ನಿ ಇರ್ತವೆ. ಸೊ ಒಂದ್ ಕಿಡ್ನಿ ತೆಗೆದು ನಾವು ಇದು ಮಾಡಬಹುದು, ಆದ್ರೆ ಲಿವರ್ ಇರೋದು ಒಂದೇ. ಸೊ ಹಂಗಾಗಿ ಸ್ವಲ್ಪ ಈಗ ಇನ್ನೂ ಮೇ ಬಿ ಒಂದು ಇನ್ನೊಂದು 5-6 ವರ್ಷದಲ್ಲಿ ಕಾಸ್ಟ್ ತಗ್ಗಿಸಬಹುದು, ಕಡಿಮೆ ಆಗ್ಬಹುದು. ಬಟ್ ಈಗ ಎಟ್ ಪ್ರೆಸೆಂಟ್ ಕಾಸ್ಟ್ ಸ್ವಲ್ಪ ಹೆಚ್ಚಿಗೆ ಇದೆ.
1: ಯಾರು ಲಿವರ್ ತಗೊಂಡಿರ್ತಾರಲ್ಲ ಸರ್ ರೆಸಿಪಿಯಂಟ್, ಅವರಲ್ಲ ರೀಜನರೇಟ್ ಆಗಲ್ವಾ?
0: ಆಗತ್ತೆ,
1: ಅವರು
0: ಯಾಕಂದ್ರೆ ಓನ್ಲಿ ಹಾಫ್ ಆಫ್ ದ ಲಿವರ್ ಅಷ್ಟೇ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಲ್ಲ. ಸೊ ಅದು ಅದನ್ನು ಕೂಡ ರೀಜನರೇಟ್
1: ಆಗುತ್ತೆ. ಮೆಡಿಸಿನ್ಸ್ ತಗೋಬೇಕಾ ಸರ್?
0: ಅದು ಇನಿಷಿಯಲ್ ಒಂದೆರಡು ವರ್ಷ ಅದು ಇಮ್ಯುನೋ ಸಪ್ರೆಸಿವ್ ಅಂದ್ರೆ ಅದು ರಿಜೆಕ್ಷನ್ ಆಗಬಾರದು ಅಂತ ಹೇಳಿ, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿದ್ದು ರಿಜೆಕ್ಷನ್ ಆಗಬಾರ್ದು ಅಂತ ಇಮ್ಯುನೋ ಸಪ್ರೆಸಿವ್ ಥೆರಪಿ ಅಂತ ಕೊಡ್ತಾರೆ ಒಂದೆರಡು ವರ್ಷ. ಆದ್ರೆ ಮದ್ಯಪಾನ ಮಾಡೋರು ಅದೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿ ಮುಂದೆ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಫಿಸಿಕಲ್ ಎಕ್ಸಸೈಸ್ ಆಗಲಿ ಅಥವಾ ಹೆಲ್ದಿ ಊಟ ಆಗಲಿ ಅದೆಲ್ಲ ನಾವು ಕಾಳಜಿ ವಹಿಸಬೇಕು.
1: ಇದು ಸಕ್ಸಸ್ ರೇಟ್ ಯಾವ ರೀತಿ ಇದೆ ಸರ್ ಈ ಟ್ರಾನ್ಸ್ಪ್ಲಾಂಟೇಶನ್?
0: ಟ್ರಾನ್ಸ್ಪ್ಲಾಂಟೇಶನ್ ಈಗೆಲ್ಲ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅರೌಂಡ್ ಆಲ್ಮೋಸ್ಟ್ 5 ಇಯರ್ಸ್ ಸರ್ವೈವಲ್ ಅಂತೀವಿ ನಾವು. ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ 5 ವರ್ಷ ತನಕ ಎಷ್ಟು ಜನ ಬದುಕ್ತಾರೆ ನೋಡ್ತೀವಿ. ಆಲ್ಮೋಸ್ಟ್ 80% 5 ಇಯರ್ ಸರ್ವೈವಲ್ ರೇಟ್ ಇದೆ. ಅಂದ್ರೆ ಆಲ್ಮೋಸ್ಟ್ 100ರಲ್ಲಿ 80 ಜನ 5 ವರ್ಷಕ್ಕಿಂತ ಹೆಚ್ಚಿಗೆ ಬಾಳ್ತಾರೆ ಟ್ರಾನ್ಸ್ಪ್ಲಾಂಟ್.
1: ಈಗ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹೆಪಟೈಟಿಸ್ ಬಿ ಅಥವಾ ಬೇರೆ ಹೆಪಟೈಟಿಸ್ ವಿಧ ಸೋಂಕು ತಗಲಿದ್ದರೆ ಮನೆಯವರು ಯಾವ ರೀತಿ ಅವ್ರನ್ನ ನೋಡ್ಕೋಬೇಕು, ಅವ್ರ ಮಾನಸಿಕ ಆರೋಗ್ಯದ ಕಾಳಜಿ ಮಾಡ್ಬೇಕು ಸರ್?
0: ಇದೊಂದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ಒಂದು ಹೆಪಟೈಟಿಸ್ ಬಿ ಅಂದ ಕೂಡಲೇ ಜನ ಇದನ್ನ ಎಚ್ ಐ ವಿಗೆ ಕಂಪೇರ್ ಮಾಡ್ಬಿಡ್ತಾರೆ, ಏಡ್ಸ್ ಕಂಪೇರ್ ಮಾಡ್ತಾರೆ. ಎಚ್ ಐ ವಿ ಬೇರೆ, ಇದು ಬೇರೆ. ಅದು ಸ್ವಲ್ಪ ನಾವು ಜನಗಳಿಗೆ ತಿಳಿಸ್ಬೇಕು. ಈ ಹೆಪಟೈಟಿಸ್ ಬಿ ಒಂದ್ ಕೂಡಲೇ ಹೆಪಟೈಟಿಸ್ ಬಿ ಬಂದ ಕೂಡಲೇ ಅವನಿಗೆ ಒಂಥರ ಅಸ್ಪೃಶ್ಯತ ಮನೋಭಾವದಿಂದ ಬಹಳ ಜನ ನೋಡ್ತಾರೆ. ಅದು ನಾವು ಅದನ್ನ ನಾವು ಜನಗಳಿಗೆ ತಿಳಿಸಿ ಅದೇನು ಬೇಕಾಗಿಲ್ಲ, ಅವ್ರ ಜೊತೆ ಇರೋದು, ಅವ್ರ ಜೊತೆ ಊಟ ಮಾಡೋದು, ಅವ್ರ ಜೊತೆ ಕ್ಯಾಜುವಲ್ ಕಾಂಟ್ಯಾಕ್ಟ್, ಇದರಿಂದ ಏನು ಹರಡೋದಿಲ್ಲ. ಆದ್ರೆ ಏನಂತಂದ್ರೆ ಒಂದು ಫ್ಯಾಮಿಲಿ ಮೆಂಬರ್ಸ್, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ವ್ಯಾಕ್ಸಿನ್ ತಗೊಂಡ್ಬಿಡ್ಬೇಕು ಅಷ್ಟೇ. ವ್ಯಾಕ್ಸಿನ್ ತಗೊಂಡ್ಬಿಟ್ರೆ ಎಲ್ಲರೂ ಪ್ರೊಟೆಕ್ಷನ್ ಇರುತ್ತೆ. ರೋಗಿಗೆ ಮಾತ್ರ ಮೆಡಿಕಲ್ ಚೆಕಪ್ ಅಂದ್ರೆ ಒಂದ್ಸಲ 1 ವರ್ಷಕ್ಕೆ 1 ಸಲ ಮೆಡಿಕಲ್ ಚೆಕಪ್ ಮಾಡಿ ಟ್ರೀಟ್ಮೆಂಟ್ದ ಅವಶ್ಯಕತೆ ಎಲ್ಲ ನೋಡ್ಕೊಂಡು ಅದ್ರ ಬಗ್ಗೆ ನಾವು ನೋಡ್ಬೋದು.
1: ಸರ್, ಈಗ ನೀವು ಆಗ್ಲೇ ಹೇಳಿದ್ರಿ ಯಾವ ರೀತಿ ಇದು ಹೆಪಟೈಟಿಸ್ ಬಿ ಹರಡುತ್ತೆ ಅಂತ, ಲೈಂಗಿಕ ಸಂಪರ್ಕದಿಂದ ಹರಡುತ್ತೆ ಅಂತ ಹೇಳಿದ್ರಿ. ಹಾಗಾದ್ರೆ ಹೆಪಟೈಟಿಸ್ ಬಿ ಇಂದ ಬಳಲುತ್ತಿರೋ ಯುವಕ ಮುಂದೆ ಮದುವೆ ಪ್ಲಾನಿಂಗ್ ಮಾಡ್ಕೋಬಹುದು ಸರ್?
0: ಹೌದು, ಡೆಫಿನೆಟ್ಲಿ ಹೆಪಟೈಟಿಸ್ ಬಿ ಇಂದ ಇನಿಷಿಯಲ್ ಬಳಲುತ್ತಿರೋ ಯುವಕ ಏನಿರುತ್ತಾನಲ್ಲ ಅವನಿಗೇನು ಲಿವರ್ ಇಂದ ಏನು ಪ್ರಾಬ್ಲಮ್ ಇರಲ್ಲ, ಅವರು ಮದುವೆ ಆಗ್ಬಹುದು, ಏನು ಪ್ರಾಬ್ಲಮ್ ಇಲ್ಲ. ಇಷ್ಟೇ ಏನಂತಂದ್ರೆ ಮದುವೆ ಆಗೋ ಹೆಣ್ಮಗಳಿಗೆ ವ್ಯಾಕ್ಸಿನ್ ಕೊಡ್ಬೇಕು.
1: ಮದುವೆಗಿಂತ ಮುಂಚೆ
0: ಒಂದು 2-3 ಡೋಸಸ್ ಇರುತ್ತೆ, ಅವರಿಗೆ ವ್ಯಾಕ್ಸಿನ್ ಕೊಟ್ಬಿಟ್ರೆ ಆಯ್ತು, ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ,
1: ಮತ್ತೆ ಅವರು ನಾರ್ಮಲ್ ಸಂತಾನವನ್ನು
0: ಪಡಿಬಹುದು. ಯಾಕಂದ್ರೆ ಮದರ್ಗೆ ಹೆಪಟೈಟಿಸ್ ಬಿ ಇದ್ರಷ್ಟೇ ಸಂತಾನಕ್ಕೆ ಆಗತ್ತೆ, ಮಕ್ಕಳಿಗೆ ಆಗುತ್ತೆ, ಮದರೇ ನೆಗೆಟಿವ್ ಇದ್ರೆ ಏನು ಆಗೋದಿಲ್ಲ.
1: ಈಗ ಲಿವರ್ ಆರೋಗ್ಯವನ್ನು ಸಂಪೂರ್ಣವಾಗಿ ಕಾಪಾಡ್ಕೋಬೇಕಾದ್ರೆ ನಮ್ಮ ಆಹಾರ ಶೈಲಿ ಯಾವ ರೀತಿ ಇರ್ಬೇಕು ಸರ್?
0: ಆಹಾರ ಶೈಲಿ ನಾನು ಹೇಳೋದೇನಂದ್ರೆ, ನಮ್ಮ ನಾರ್ತ್ ಕರ್ನಾಟಕದಲ್ಲಿ ನಾವೇನು ತಿಂತೀವಲ್ಲ, ಜವಾರ್ ರೋಟಿ,

0: ತೊಗರಿ ಬೇಳೆ ಪಲ್ಯ ಆಯಿಲ್ ಬಹಳ ಕಡಿಮೆ ಇರುತ್ತೆ ನಮ್ಮ ಊಟದಲ್ಲಿ. ನಮ್ದು ಇನ್ಫ್ಯಾಕ್ಟ್ ಬಹಳ ಐಡಿಯಲ್ ನಮ್ದು ಊಟ ನಾರ್ತ್ ಕರ್ನಾಟಕ ಊಟ. ಹಂಗ್ ನೋಡ್ಬೇಕಾದ್ರೆ ನಾವು ಸ್ವಲ್ಪ ನಮ್ದೆಲ್ಲ ಈ ಜಂಕ್ ಫುಡ್ಸ್, ಪಿಜ್ಜಾ, ಬರ್ಗರ್, ಫ್ಯಾಟಿ ಫುಡ್ಸ್, ಕೋಲ್ಡ್ ಡ್ರಿಂಕ್ಸ್. ಕೋಲ್ಡ್ ಡ್ರಿಂಕ್ಸ್ ಅಲ್ಲೂ ಬಹಳ ಶುಗರ್ ಜಾಸ್ತಿ ಇರುತ್ತೆ ಆಕ್ಚುಲಿ. ಸೊ ನಾನು ಆದಷ್ಟು ನಾವು ನಾರ್ಮಲ್ ಊಟ ಮಾಡಿ ಸ್ವಲ್ಪ ಫ್ಯಾಟ್ ಫುಡ್ಸ್, ಫ್ರೈಡ್ ಫುಡ್ಸ್ ಸ್ವಲ್ಪ ಕಡಿಮೆ ತಿನ್ಬೇಕು. ಆಕ್ಚುಲಿ ಸ್ವೀಟ್ಸ್ ನಾರ್ಮಲ್ ತಿನ್ಬಹುದು, ಬಟ್ ಈ ಜಾಸ್ತಿ ಸ್ವೀಟ್ ಇರೋದು ತಿನ್ಬಾರ್ದು. ಈ ಪಿಜ್ಜಾ, ಬರ್ಗರು, ಜಂಕ್ ಫುಡ್ಸ್ ಅವೆಲ್ಲ ಸ್ವಲ್ಪ ಆದಷ್ಟು ಕಡಿಮೆ ಮಾಡೋದು ಉತ್ತಮ. ಮತ್ತೆ ಮೇನ್ ಏನಂದ್ರೆ ಡಯಟ್ ಜೊತೆ ಎಕ್ಸಸೈಸ್, ಫಿಸಿಕಲ್ ಆಕ್ಟಿವಿಟಿ, ಫಿಸಿಕಲ್ ಎಕ್ಸಸೈಸ್ ಕೂಡ ಇರಬೇಕು. ಒಂದು 30-40 ಮಿನಿಟ್ಸ್ ಅಟ್ ಲೀಸ್ಟ್ ಮಿನಿಮಮ್ ಅಷ್ಟಾದ್ರೂ ಮಾಡಬೇಕು.
1: ಈ ಚಿಕ್ಕ ಮಕ್ಕಳು ಪ್ರೊಸೆಸ್ಡ್ ಫುಡ್ ಅಥವಾ ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಎಲ್ಲ ತುಂಬಾ ಅಟ್ರಾಕ್ಷನ್ ಆಗ್ತಾರೆ ಸರ್. ಅವರಲ್ಲಿ ಈ ಯಕೃತ್ತು ಆರೋಗ್ಯವಾಗಿದೆಯೋ ಅಥವಾ ಫ್ಯಾಟಿ ಲಿವರ್ ಸಮಸ್ಯೆ ಡೆವಲಪ್ ಆಗ್ತಿದೆಯೋ ಇದನ್ನ ಪೋಷಕರು ಯಾವ ರೀತಿ ಕಂಡುಹಿಡಬಹುದು ಸರ್?
0: ಆದ್ರೆ ಈ ಚಿಕ್ಕ ಮಕ್ಕಳಲ್ಲಿ ಕೆಪಾಸಿಟಿ ಚೆನ್ನಾಗಿರುತ್ತೆ, ಅಂದ್ರೆ ಅವರಲ್ಲಿ ಬೆಳವಣಿಗೆ ಇರುತ್ತೆ. ಇದ್ದಕ್ಕೆ ಅವರಿಗೆ ಇನಿಷಿಯಲ್ ಅಂದ್ರೆ ಚಿಕ್ಕ ಮಕ್ಕಳು ಇದ್ದಾಗ ಗೊತ್ತಾಗಲ್ಲ ಅದು ಆಕ್ಚುಲಿ, ಅದ್ರದ ಎಫೆಕ್ಟ್ಸ್ ಮೇ ಬಿ ಆಮೇಲೆ ಗೊತ್ತಾಗತ್ತೆ. ಅಂದ್ರೆ ಈವನ್ ಈ ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ, ಅಮೆರಿಕ, US, UK ಅಲ್ಲೆಲ್ಲ ಚಿಕ್ಕ ಮಕ್ಕಳಲ್ಲೂ ಒಬೆಸಿಟಿ ಅಂದ್ರೆ ದಪ್ಪ ಇರೋದು ಅದೊಂದು ತುಂಬಾ ಎಪಿಡೆಮಿಕ್ ಆಗಿದೆ. ತುಂಬಾ ಜನ, ತುಂಬಾ ಚಿಕ್ಕ ಮಕ್ಕಳೆಲ್ಲ ಒಬೆಸಿಟಿಗೆ ಇದು ಆಗ್ತಾ ಇದಾರೆ. ಒಬೆಸಿಟಿಯಿಂದ ಅವ್ರಿಗೆ ಫ್ಯಾಟಿ ಲಿವರ್ ಆಗ್ಬಹುದು, ಮತ್ತೆ ಅದೇ ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗತ್ತೆ ಫ್ಯಾಟಿ ಲಿವರ್ ಅಂತ. ಆದ್ರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಆದಷ್ಟು ಮಟ್ಟಿಗೆ ನಾವು ಜಂಕ್ ಫುಡ್ಸ್ ಅನ್ನ ಸ್ವಲ್ಪ ಕಡಿಮೆ ಮಾಡಬೇಕು, ಕಡಿಮೆ ಮಾಡಿ ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ.
1: ಸರ್, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದೀವಿ, ನಮ್ಮ ಕೇಳುವರಿಗೆ ಏನ್ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಯಕೃತ್ತಿನ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ?
0: ಯಕೃತ್ತಿನ ಆರೋಗ್ಯಕ್ಕೆ ನಾವು ಏನಂದ್ರೆ ಒಂದು ಜೀವನ ಶೈಲಿಯನ್ನು ನಾವು ಊಟದಲ್ಲಿ ಎಣ್ಣೆ ಪದಾರ್ಥ ಆಗಲಿ, ಜಾಸ್ತಿ ಸ್ವೀಟ್ ಆಗಲಿ ನಾವು ಕಡಿಮೆ ತಿನ್ಬೇಕು. ನಾರ್ಮಲ್ ಊಟ ಮಾಡಿ ಜಂಕ್ ಫುಡ್ಸ್, ಪಿಜ್ಜಾ, ಬರ್ಗರ್, ಚೀಸ್ ಅದೆಲ್ಲ ಸ್ವಲ್ಪ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಬೇಕು. ಮತ್ತೆ ಒಂದು ಮದ್ಯಪಾನ ಸೇವನೆ ಮತ್ತೆ ಈ ಸ್ಮೋಕಿಂಗ್, ಸಿಗರೇಟ್ ಸ್ಮೋಕಿಂಗ್ ಇವೆಲ್ಲ ಬಿಟ್ಟು ಬಿಡ್ಬೇಕು. ಇದ್ರೆ ಬಿಟ್ಟು ಬಿಡ್ಬೇಕು, ಇಲ್ಲಾಂದ್ರೆ ತಗೋಬಾರ್ದು ಆಕ್ಚುಲಿ. ಮತ್ತೇನಂದ್ರೆ ಈ ಎಕ್ಸಸೈಸ್, ಎಕ್ಸಸೈಸ್ ಅಂತಂದ್ರೆ ಅಟ್ ಲೀಸ್ಟ್ ಫಿಸಿಕಲ್ ಆಕ್ಟಿವಿಟಿ ಇರಬೇಕು. ಸೊ ಸ್ವಲ್ಪ ಒಂದು 30-45 ಮಿನಿಟ್ಸ್ ವಾಕಿಂಗ್ ಮಾಡಿ, ಬ್ರಿಸ್ಕ್ ಅಂದ್ರೆ ಬ್ರಿಸ್ಕ್ ವಾಕಿಂಗ್ ಅಂತೀವಿ ನಾವು ಯೂಶುವಲಿ, ಫಾಸ್ಟ್ ಆಗಿ ವಾಕಿಂಗ್ ಮಾಡಿ ಅಥವಾ ಬೇರೆ ಯಾವುದೇ ರೀತಿಯಿಂದ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಿ ನಾವು ಯಕೃತ್ತನ್ನ ಹೆಲ್ದಿ ಆಗಿರ್ಸಕ್ಕೆ ನಾವು ಇದು ಮಾಡ್ಕೊಂಡು.
1: ಕೇಳುವರೆ, ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಯಕೃತ್ತಿನ ಆರೋಗ್ಯ ಯಾವ ರೀತಿ ಕಾಪಾಡಬೇಕು ಮತ್ತು ಹೆಪಟೈಟಿಸ್ ಬಿ ಮತ್ತು ವಿವಿಧ ವಿಧಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡಿಕೊಂಡ್ರಿ. ಡಾಕ್ಟರ್ ಹೇಳೋದು ಇಷ್ಟೇ, ಆರೋಗ್ಯಕರ ಜೀವನ ಶೈಲಿಯನ್ನ ನಡೆಸೋದ್ರಿಂದ ಅನೇಕ ರೋಗಗಳಿಂದ ದೂರವಾಗಿರಬಹುದು ಅಂತ. ನಿಮ್ಮೆಲ್ಲರ ಪರವಾಗಿ ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಪಟೈಟಿಸ್ ಬಿ ಮತ್ತು ಓವರ್ಆಲ್ ಆಗಿ ಯಕೃತ್ತಿನ ಆರೋಗ್ಯದ ಕುರಿತಾಗಿ ಸಮಗ್ರವಾದ ಮಾಹಿತಿ ಮಾಡಿಕೊಟ್ಟಂತಹ ಕಲಬುರಗಿಯ ಗ್ಯಾಸ್ಟ್ರೋ ಎಂಟ್ರೋಲಾಜಿಸ್ಟ್ ಆದಂತಹ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು.
2: ಇದುವರೆಗೂ ಯಕೃತ್ತಿನ ಆರೋಗ್ಯ ಈ ಕುರಿತು ಕಲಬುರಗಿಯ ಗ್ಯಾಸ್ಟ್ರೋ ಎಂಟ್ರೋಲಾಜಿಸ್ಟ್ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಜೆಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ.
2: ಪ್ರಧಾನಮಂತ್ರಿ ವಿಬಿಜಿ ರಾಮ್ಜಿ ಯೋಜನೆ 2005 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಮರುರೂಪಿಸಿ ಜಾರಿಗೆ ತರಲಾದ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಉದ್ಯೋಗ ಮತ್ತು ಜೀವನೋಪಾಯ ಮಿಷನ್ ಅಥವಾ ವಿಬಿಜಿ ರಾಮ್ಜಿ ಕಾಯ್ದೆ 2025

ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ಹೊಸ ಕಾಯ್ದೆಯು ಗ್ರಾಮೀಣ ಕುಟುಂಬಗಳಿಗೆ ವಾರ್ಷಿಕ ಉದ್ಯೋಗ ಖಾತ್ರಿಯನ್ನು, ಆರ್ಥಿಕ ಭದ್ರತೆಯನ್ನು ಬಲಪಡಿಸುತ್ತದೆ. ಈ ಯೋಜನೆಯು ಈಗ ಕೇಂದ್ರ ಪುರಸ್ಕೃತ ಮಾದರಿಯಲ್ಲಿದ್ದು ಕೇಂದ್ರ ಮತ್ತು ರಾಜ್ಯಗಳ ವೆಚ್ಚ ಹಂಚಿಕೆ ಅನುಪಾತ 60-40 ಆಗಿರುತ್ತದೆ. ಕೇವಲ ಕೂಲಿ ನೀಡುವುದಕ್ಕೆ ಸೀಮಿತವಾಗದೆ ಜಲಭದ್ರತೆ, ಗ್ರಾಮೀಣ ರಸ್ತೆಗಳು ಮತ್ತು ಜೀವನೋಪಾಯಕ್ಕೆ ಅಗತ್ಯವಾದ ಗೋದಾಮುಗಳಂತಹ ಶಾಶ್ವತ ಆಸ್ತಿಗಳ ಸೃಜನೆಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಒಟ್ಟಾರೆಯಾಗಿ ಇದು 2047 ವಿಕಸಿತ ಭಾರತ ಗುರಿಯನ್ನು ತಲುಪಲು ಗ್ರಾಮೀಣ ಮೂಲಸೌಕರ್ಯ ಮತ್ತು ಡಿಜಿಟಲ್ ಆಡಳಿತವನ್ನು ಸಂಯೋಜಿಸುವ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಎಂದು ಹೇಳಬಹುದು. ಮೊದಲು ನರೇಗಾ ಅಡಿಯಲ್ಲಿ 100 ದಿನಗಳ ಕಾಲ ಖಚಿತವಾಗಿ ಉದ್ಯೋಗ ಮಿತಿ ಇತ್ತು. ಈ ಕಾಯ್ದೆಯು ಗ್ರಾಮೀಣ ಭಾಗದ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಕನಿಷ್ಠ 125 ದಿನಗಳ ಕಾಲ ಖಚಿತವಾದ ಉದ್ಯೋಗವನ್ನು ನೀಡುತ್ತದೆ. ಕೇವಲ ಗುಂಡಿ ತೆಗೆಯುವ ಕೆಲಸಗಳಿಗೆ ಸೀಮಿತವಾಗದೆ ಈ ಯೋಜನೆಯು ಜಲ ಸಂರಕ್ಷಣೆ, ಗ್ರಾಮದ ರಸ್ತೆಗಳು, ಗೋದಾಮುಗಳು ಮತ್ತು ಮಾರುಕಟ್ಟೆಗಳಂತಹ ದೀರ್ಘಕಾಲ ಬಾಳಿಕೆ ಬರುವ ಉಪಯುಕ್ತ ಶಾಶ್ವತ ಆಸ್ತಿಗಳ ನಿರ್ಮಾಣಕ್ಕೆ ಆದ್ಯತೆ ನೀಡುತ್ತದೆ. ರೈತರಿಗೆ ಬಿತ್ತನೆ ಮತ್ತು ಸುಗ್ಗಿ ಕಾಲದಲ್ಲಿ ಕೆಲಸಗಾರರ ಕೊರತೆಯಾಗದಂತೆ ತಡೆಯಲು ಕೃಷಿ ಅವಧಿಯಲ್ಲಿ ವರ್ಷಕ್ಕೆ ಒಟ್ಟು 60 ದಿನಗಳ ಕಾಲ ಯೋಜನೆಯ ಕಾಮಗಾರಿಗಳನ್ನು ಸ್ಥಗಿತಗೊಳಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ. ಇದು ಕೃಷಿ ಚಟುವಟಿಕೆಗಳಿಗೆ ಹೆಚ್ಚು ಪೂರಕವಾಗಿದೆ. ಈ ಯೋಜನೆಯು ಈಗ ಕೇಂದ್ರ ಪುರಸ್ಕೃತ ಯೋಜನೆಯಾಗಿ ಬದಲಾಗಿದ್ದು ಸಾಮಾನ್ಯ ರಾಜ್ಯಗಳಲ್ಲಿ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಪಾತ 60-40 ಹಂಚಿಕೊಳ್ಳುತ್ತದೆ. ಈಶಾನ್ಯ ರಾಜ್ಯಗಳಲ್ಲಿ ಅನುಪಾತ 90-10 ಇರಲಿದೆ. ಯೋಜನೆಯಲ್ಲಿ ಪಾರದರ್ಶಕತೆ ತರಲು ಕಾರ್ಮಿಕರ ಹಾಜರಾತಿ, ಬಯೋಮೆಟ್ರಿಕ್ ವ್ಯವಸ್ಥೆ, ಕೆಲಸದ ಸ್ಥಳದ ನಿಗಾ ಇಡಲು ಜಿಪಿಎಸ್ ಮತ್ತು ಅಕ್ರಮಗಳನ್ನು ಪತ್ತೆ ಹಚ್ಚಲು ಆಧುನಿಕ ತಂತ್ರಜ್ಞಾನದ ಬಳಕೆ, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಕಡ್ಡಾಯಗೊಳಿಸಲಾಗಿದೆ. ಒಬ್ಬ ಕಾರ್ಮಿಕ ಕೆಲಸಕ್ಕಾಗಿ ಬೇಡಿಕೆಯಿಟ್ಟು 15 ದಿನಗಳ ಒಳಗಾಗಿ ಸರ್ಕಾರ ಕೆಲಸ ನೀಡದಿದ್ದಲ್ಲಿ ಆ ಕಾರ್ಮಿಕರಿಗೆ ರಾಜ್ಯ ಸರ್ಕಾರವು ನಿಯಮಾನುಸಾರ ನಿರುದ್ಯೋಗ ಭತ್ಯೆಯನ್ನು ಪಾವತಿಸಬೇಕಾಗುತ್ತದೆ. ನೀವು ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ 15 ದಿನಗಳ ಒಳಗೆ ಕೆಲಸ ಸಿಗದಿದ್ದರೆ ಅಥವಾ ವೇತನದ ಪಾವತಿಯಲ್ಲಿ ವಿಳಂಬವಾದರೆ ಈ ವಾರದ ಸಭೆಗಳಲ್ಲಿ ಅಥವಾ ಡಿಜಿಟಲ್ ಪೋರ್ಟಲ್ ಮೂಲಕ ನಿಮ್ಮ ದೂರನ್ನು ದಾಖಲಿಸಬಹುದು. ಪಾರದರ್ಶಕತೆ ಕಾಪಾಡಲು ಗ್ರಾಮ ಪಂಚಾಯತ್ಗಳು ಪ್ರತಿ ವಾರ ಸಭೆಯನ್ನು ನಡೆಸುತ್ತವೆ. ಈ ಸಭೆಗಳಲ್ಲಿ ಕೆಲಸದ ಸ್ಥಗಿತ, ವೇತನ ಪಾವತಿ ಮಾಹಿತಿ ಮತ್ತು ದೂರುಗಳ ವಿಲೇವಾರಿ ಬಗ್ಗೆ ಚರ್ಚಿಸಲಾಗುತ್ತದೆ. ಹವಾಮಾನ ವೈಪರೀತ್ಯಗಳನ್ನು ತಡೆಗಟ್ಟಲು ಬೇಕಾದ ಪ್ರವಾಹ ನಿಯಂತ್ರಣ ಕ್ರಮಗಳು, ಮಣ್ಣಿನ ಸಂರಕ್ಷಣೆ ಮತ್ತು ಪರಿಸರ ಸ್ನೇಹಿ ಕಾಮಗಾರಿಗಳಿಗೆ ಈ ಕಾಯ್ದೆಯಲ್ಲಿ ವಿಶೇಷ ಒತ್ತು ನೀಡಲಾಗಿದೆ. ಈ ವಿಭಾಗದ ಅಡಿಯಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಆದ್ಯತೆ ನೀಡಲಾಗುತ್ತದೆ. ಇದರಲ್ಲಿ ಹಳೆಯ ಕೆರೆಗಳ ಪುನಶ್ಚೇತನ, ಹೂಳೆತ್ತುವುದು, ಚೆಕ್ ಡ್ಯಾಂಗಳ ನಿರ್ಮಾಣ ಮತ್ತು ಕೃಷಿಗೆ ಪೂರಕವಾದ ನೀರಾವರಿ ಕಾಲುವೆಗಳ ಅಭಿವೃದ್ಧಿ, ಜಲಭದ್ರತೆ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಗುಣಮಟ್ಟದ ಗ್ರಾಮೀಣ ರಸ್ತೆಗಳ ನಿರ್ಮಾಣ, ಶಾಲಾ ಕಟ್ಟಡಗಳ ದುರಸ್ತಿ ಅಥವಾ ನಿರ್ಮಾಣ ಮತ್ತು ಅಂಗನವಾಡಿಗಳಂತಹ ಸಾರ್ವಜನಿಕ ಆಸ್ತಿಗಳನ್ನು ಅಭಿವೃದ್ಧಿಪಡಿಸುವುದು ಗ್ರಾಮೀಣ ಮೂಲಸೌಕರ್ಯ ಇದರ ಮುಖ್ಯ ಉದ್ದೇಶವಾಗಿದೆ. ಗ್ರಾಮೀಣ ಜನರ ಆದಾಯವನ್ನು ಹೆಚ್ಚಿಸಲು ಪೂರಕವಾದ ವ್ಯವಸ್ಥೆಗಳನ್ನು ಇಲ್ಲಿ ನಿರ್ಮಿಸಲಾಗುತ್ತದೆ. ರೈತರು ತಮ್ಮ ಬೆಳೆಗಳನ್ನು ಸಂಗ್ರಹಿಸಲು ಗೋದಾಮುಗಳು, ಉತ್ಪನ್ನಗಳನ್ನು ಮಾರಾಟ ಮಾಡಲು ಗ್ರಾಮೀಣ ಮಾರುಕಟ್ಟೆಗಳು ಮತ್ತು ಸಣ್ಣ ಪ್ರಮಾಣದ ಉತ್ಪಾದನಾ ಘಟಕಗಳ ಸ್ಥಾಪನೆಗೆ ಅಗತ್ಯವಾದ ಜೀವನೋಪಾಯ ಮೂಲಸೌಕರ್ಯ ಕಟ್ಟಡಗಳನ್ನು ಈ ಯೋಜನೆ ಅಡಿಯಲ್ಲಿ ನಿರ್ಮಿಸಬಹುದು. ಪ್ರವಾಹ ನಿಯಂತ್ರಣಕ್ಕಾಗಿ ಬದುಗಳ ನಿರ್ಮಾಣ, ಮಣ್ಣಿನ ಸವಕಳಿಯನ್ನು ತಡೆಯಲು ಮರಗಳನ್ನು ಬೆಳೆಸುವುದು ಮತ್ತು ನೈಸರ್ಗಿಕ ವಿಕೋಪಗಳನ್ನು ಎದುರಿಸಲು ಗ್ರಾಮಗಳನ್ನು ಸಜ್ಜುಗೊಳಿಸುವ ಹವಾಮಾನ ಸ್ಥಿತಿಸ್ಥಾಪಕತ್ವ ಕಾಮಗಾರಿಗಳಿಗೆ ಇಲ್ಲಿ ಅವಕಾಶವಿದೆ. ಗ್ರಾಮಸಭೆಗಳ ಮೂಲಕ ಯೋಜನೆಯ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸುವ ಮತ್ತು ಕಾಮಗಾರಿಗಳ ಗುಣಮಟ್ಟವನ್ನು ಸಾರ್ವಜನಿಕರು ನೇರವಾಗಿ ಪ್ರಶ್ನಿಸುವ ಬಲಿಷ್ಠ ಸಾಮಾಜಿಕ ಪರಿಶೋಧನಾ ವ್ಯವಸ್ಥೆಯನ್ನು ಈ ಕಾಯ್ದೆ ಒಳಗೊಂಡಿದೆ. ಕೃಷಿ ಅವಧಿಯಲ್ಲಿ ಸರ್ಕಾರಿ ಕೆಲಸಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವುದರಿಂದ ಖಾಸಗಿ ಕೃಷಿ ಕೆಲಸಗಳಿಗೆ ಕಾರ್ಮಿಕರ ಕೊರತೆಯಾಗದಂತೆ ಮತ್ತು ಕೂಲಿ ದರದಲ್ಲಿ ಅಸಹಜ ಏರಿಕೆಯಾಗದಂತೆ ತಡೆಯಲು ವೇತನ ಹಣದುಬ್ಬರ ನಿಯಂತ್ರಣ ಸಾಧ್ಯವಾಗುತ್ತದೆ. ಈ ಯೋಜನೆಯಡಿ ನಿರ್ಮಾಣವಾಗುವ ಗೋದಾಮುಗಳು, ನೀರಾವರಿ ಕಾಲುವೆಗಳು ಮತ್ತು ಮಾರುಕಟ್ಟೆ ಸಂಪರ್ಕ ರಸ್ತೆಗಳು ರೈತರು ತಮ್ಮ ಉತ್ಪನ್ನಗಳನ್ನು ಸುಲಭವಾಗಿ ಮಾರಾಟ ಮಾಡಲು ಸುಧಾರಿತ ಕೃಷಿ ಮೂಲಸೌಕರ್ಯ ನೇರವಾಗಿ ಸಹಾಯ ಮಾಡುತ್ತದೆ. ಕಾರ್ಮಿಕರು ಮಾಡಿದ ಕೆಲಸಕ್ಕೆ ನಿಗದಿತ ಅವಧಿ

ಅಲ್ಲಿ ಕೂಲಿ ಪಾವತಿಯಾಗದಿದ್ದರೆ ವಿಳಂಬವಾದ ಪ್ರತಿ ದಿನಕ್ಕೆ ಅವರು ಪರಿಹಾರವನ್ನು ಪಡೆಯಲು ಹಕ್ಕನ್ನು ಹೊಂದಿರುತ್ತಾರೆ. ಭ್ರಷ್ಟಾಚಾರವನ್ನು ತಡೆಯಲು ಮತ್ತು ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ಹಣವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲು ಬಯೋಮೆಟ್ರಿಕ್ ಆಧಾರಿತ ಪಾವತಿ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಈ ಕಾಯ್ದೆಯಡಿ ಒಟ್ಟು ಕಾಮಗಾರಿಗಳ ಪೈಕಿ ಕನಿಷ್ಠ ಶೇಕಡಾ 50% ಕೆಲಸಗಳನ್ನು ಗ್ರಾಮ ಪಂಚಾಯತ್ಗಳೇ ನೇರವಾಗಿ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸಬೇಕು. ಇದು ಸ್ಥಳೀಯ ಮಟ್ಟದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಹಳ್ಳಿಯ ನೈಜ ಅಗತ್ಯಗಳಿಗೆ ತಕ್ಕಂತೆ ಅಭಿವೃದ್ಧಿ ಕೆಲಸಗಳು ನಡೆಯುವುದನ್ನು ಗ್ರಾಮ ಪಂಚಾಯತ್ ಖಚಿತಪಡಿಸುತ್ತದೆ. ಯೋಜನೆಯಲ್ಲಿ ಪಾರದರ್ಶಕತೆ ಕಾಪಾಡಲು ಗ್ರಾಮಸಭೆಯ ಮೂಲಕ ಕಡ್ಡಾಯವಾಗಿ ಸಾಮಾಜಿಕ ಪರಿಶೋಧನೆ ನಡೆಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಗ್ರಾಮಸ್ಥರು ಕಾಮಗಾರಿಗಳ ಗುಣಮಟ್ಟ, ಹಣಕಾಸಿನ ಬಳಕೆ, ದಾಖಲೆಗಳನ್ನು ನೇರವಾಗಿ ಪರಿಶೀಲಿಸಬಹುದು. ಇದರಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳುತ್ತದೆ. ಗ್ರಾಮೀಣ ಭಾಗದಲ್ಲಿ ಈ ಯೋಜನೆ ಅಡಿ ನಿರ್ಮಾಣವಾಗುವ ರಸ್ತೆ, ಕೆರೆ ಅಥವಾ ಕಟ್ಟಡಗಳಂತಹ ಪ್ರತಿಯೊಂದು ಆಸ್ತಿಯನ್ನು ರಾಷ್ಟ್ರೀಯ ಡಿಜಿಟಲ್ ದತ್ತಾಂಶಗಳೊಂದಿಗೆ ಸಂಯೋಜಿಸಲಾಗುತ್ತದೆ. ಇದರಿಂದ ದೇಶದ

0: ಈ ಪ್ರಕ್ರಿಯೆಯಲ್ಲಿ ಗ್ರಾಮಸ್ಥರು ಕಾಮಗಾರಿಗಳ ಗುಣಮಟ್ಟ, ಹಣಕಾಸಿನ ಬಳಕೆ, ದಾಖಲೆಗಳನ್ನು ನೇರವಾಗಿ ಪರಿಶೀಲಿಸಬಹುದು. ಇದರಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳುತ್ತದೆ. ಗ್ರಾಮೀಣ ಭಾಗದಲ್ಲಿ ಈ ಯೋಜನೆ ಅಡಿ ನಿರ್ಮಾಣವಾಗುವ ರಸ್ತೆ, ಕೆರೆ ಅಥವಾ ಕಟ್ಟಡಗಳಂತಹ ಪ್ರತಿಯೊಂದು ಆಸ್ತಿಯನ್ನು ರಾಷ್ಟ್ರೀಯ ಡಿಜಿಟಲ್ ದತ್ತಾಂಶಗಳೊಂದಿಗೆ ಸಂಯೋಜಿಸಲಾಗುತ್ತದೆ. ಇದರಿಂದ ದೇಶದ ಯಾವುದೇ ಮೂಲೆಯಲ್ಲಿ ಕುಳಿತು ಗ್ರಾಮೀಣ ಮೂಲಸೌಕರ್ಯದ ಪ್ರಗತಿಯನ್ನು ರಾಷ್ಟ್ರೀಯ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ಯಾಕ್ ಡಿಜಿಟಲ್ ಆಗಿ ಮೇಲ್ವಿಚಾರಣೆ ಮಾಡಲು ಸಾಧ್ಯವಾಗುತ್ತದೆ. ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಕಾಮಗಾರಿಗಳ ಅನುಸರಣೆ, ಸಮಯಕ್ಕೆ ಸರಿಯಾಗಿ ವೇತನ ಪಾವತಿಸಿ ಮತ್ತು ಸಾಮಾಜಿಕ ಪರಿಶೋಧನೆಗಳು ಸರಿಯಾಗಿ ನಡೆಯುತ್ತಿವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯುತ ನಿರ್ವಹಣೆ ಹೊಂದಿರುತ್ತದೆ. ಕೇಂದ್ರ ಮತ್ತು ರಾಜ್ಯ ಮಂಡಳಿಗಳು ಯೋಜನೆಯ ನೀತಿ ನಿರೂಪಣೆ ಮತ್ತು ಪ್ರಗತಿ ಪರಿಶೀಲನೆಗಾಗಿ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ವಿಶೇಷ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ಗಳನ್ನು ಸ್ಥಾಪಿಸಲಾಗಿದೆ. ಈ ಯೋಜನೆ ಅಡಿ ನೋಂದಣಿ ಪ್ರಕ್ರಿಯೆಯು ಗ್ರಾಮ ಮಟ್ಟದಲ್ಲೇ ನಡೆಯುವುದರಿಂದ ಆಸಕ್ತರು ತಮ್ಮ ಗ್ರಾಮ ಪಂಚಾಯತ್ ಕಚೇರಿಗೆ ಭೇಟಿ ನೀಡಿ ತಮ್ಮ ಕುಟುಂಬದ ವಿವರಗಳನ್ನು ನೋಂದಾಯಿಸಬೇಕಾಗುತ್ತದೆ. ನೋಂದಾಯಿಸಲು ಅಗತ್ಯವಿರುವ ದಾಖಲೆಗಳು: ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ರೇಷನ್ ಕಾರ್ಡ್, ಪಡಿತರ ಚೀಟಿ, ಭಾವಚಿತ್ರ, ನಿವಾಸದ ಪುರಾವೆ, ಜಾತಿ ಪ್ರಮಾಣ ಪತ್ರ. ಗ್ರಾಮೀಣ ಕುಟುಂಬದ 18 ವರ್ಷ ಮೇಲ್ಪಟ್ಟ ಯಾವುದೇ ಸದಸ್ಯರು ಅಕುಶಲ ದೈಹಿಕ ಶ್ರಮದ ಕೆಲಸಗಳು ಮಾಡಲು ಸಿದ್ಧರಿದ್ದರೆ ಈ ಯೋಜನೆಯಡಿ ಕೆಲಸ ಮಾಡಲು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನಂತರ ನಿಮಗೆ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಅಂದರೆ ಜಾಬ್ ಕಾರ್ಡ್ ನೀಡಲಾಗುತ್ತದೆ. ಈ ಕಾರ್ಡ್ ಹೊಂದಿದ್ದರೆ ಮಾತ್ರ ನೀವು ಅಧಿಕೃತವಾಗಿ ಕೆಲಸಕ್ಕೆ ಬೇಡಿಕೆ ಸಲ್ಲಿಸಲು ಸಾಧ್ಯವಾಗುತ್ತದೆ.
1: ಇದುವರೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಜೆಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಕೇಳುಗರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 2237 STD code 080. ಕೇಳಿ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವಿಚಾರ ಪ್ರತಿಪಕ್ಷಗಳ ಗದ್ದಲ. ಲೋಕಸಭೆ ಕಲಾಪ ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಿಕೆ. ನೌಕಾಯಾನ ಕ್ಷೇತ್ರದಲ್ಲಿ ಭಾರತೀಯ ಮಹಿಳೆಯರ ಐತಿಹಾಸಿಕ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಬಿಹಾರ, ಗುಜರಾತ್, ಮಧ್ಯಪ್ರದೇಶ 3 ರಾಜ್ಯಗಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಭಾರತದ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ. ವಾರ್ತೆಗಳ ವಿವರ. ನೀಟ್ ಪರೀಕ್ಷೆ ಸಂಬಂಧ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸರು ಕೈಗೊಂಡ ಕ್ರಮ ಖಂಡಿಸಿ ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ಹಿನ್ನೆಲೆಯಲ್ಲಿ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ಸದನ ಸಮಾವೇಶಗೊಂಡಾಗ ಗ್ಲಾಸ್ಕೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 100 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗೆದ್ದ ಪ್ಯಾರಾ ಅಥ್ಲೀಟ್ ದಿಲೀಪ್ ಗಾವಿತ್ ಹಾಗೂ ಬೆಳ್ಳಿ ಪದಕ ಪಡೆದ ಮೊಹಮ್ಮದ್ ಬಾಸಿಲ್ ಅವರನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅಭಿನಂದಿಸಿ ಸದನದ ಪರವಾಗಿ ಎಲ್ಲಾ ಕ್ರೀಡಾಪಟುಗಳು ಹಾಗೂ ಅವರ ತರಬೇತುದಾರರಿಗೆ ಅಭಿನಂದನೆ ಸಲ್ಲಿಸಿ ರಾಷ್ಟದ ಕೀರ್ತಿಯನ್ನು ಹೆಚ್ಚಿಸಿರುವುದಕ್ಕೆ ಶುಭ ಹಾರೈಸಿದರು. ಬಳಿಕ ಪ್ರಶ್ನೋತ್ತರ ವೇಳೆಯನ್ನು ಆರಂಭಿಸಲು ಸಭಾಧ್ಯಕ್ಷರು ಮುಂದಾದಾಗ

0: ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ನಡೆದಿತ್ತೆನ್ನಲಾದ ಪೊಲೀಸ್ ಕ್ರಮವನ್ನು ಖಂಡಿಸಿ ಪ್ರತಿಪಕ್ಷ ಸದಸ್ಯರು ಘೋಷಣೆಗಳನ್ನು ಕೂಗಲಾರಂಭಿಸಿದರು. ಈ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸದನದಲ್ಲಿ ಹೇಳಿಕೆ ನೀಡಬೇಕೆಂದು ಪ್ರತಿಪಕ್ಷ ಸಂಸದರು ಆಗ್ರಹಿಸಿದರು. ಈ ವೇಳೆ ಪ್ರಶ್ನೋತ್ತರ ಅವಧಿಯು ಸದಸ್ಯರ ಹಕ್ಕಾಗಿದ್ದು ಅದು ಸದನದ ಅತ್ಯಂತ ಮಹತ್ವದ ಕಾರ್ಯವಾಗಿದೆ ಎಂದು ಓಂ ಬಿರ್ಲಾ ಹೇಳಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಸದನದ ಕಲಾಪಕ್ಕೆ ಅಡ್ಡಿಪಡಿಸದಂತೆ ಸದನದಲ್ಲಿಯೂ ಹಾಗೂ ವಿವಿಧ ಪಕ್ಷಗಳ ನಾಯಕರ ಸಭೆಯಲ್ಲಿಯೂ ಎಲ್ಲಾ ಸದಸ್ಯರಿಗೆ ಮನವಿ ಮಾಡಲಾಗಿತ್ತು ಎಂದು ಅವರು ತಿಳಿಸಿದರು. ಸದನದ ಕಾರ್ಯಕಲಾಪಕ್ಕೆ ಅಡ್ಡಿಪಡಿಸುವುದು ಸಂಸತ್ತಿನ ಸಂಪ್ರದಾಯಗಳಿಗೆ ಅನುಗುಣವಾಗಿಲ್ಲ ಎಂದು ಅವರು ಹೇಳಿದರು. ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಲೋಕಸಭಾಧ್ಯಕ್ಷರು ಸದನದ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಿದರು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ವಿಧೇಯಕ 2026 ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ರಾಜ್ಯಸಭೆಯು ಇಂದು ಕೈಗೆತ್ತಿಕೊಳ್ಳಲಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ಮಧ್ಯಾಹ್ನ ಈ ವಿಧೇಯಕವನ್ನು ಮಂಡಿಸಲಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಕಲಾಪ ಪ್ರಾರಂಭವಾದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಂಡರು. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ವಿಧೇಯಕ 2026 ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸುವ ಕುರಿತು ಡಾ ಜಿತೇಂದ್ರ ಸಿಂಗ್ ಅವರಿಂದ ಬಂದಿರುವ ಸೂಚನೆಯನ್ನು ಅಂಗೀಕರಿಸಿರುವುದಾಗಿ ಸಭಾಪತಿಯವರು ತಿಳಿಸಿದರು. ಸದಸ್ಯರು ತಿದ್ದುಪಡಿಗಳನ್ನು ಮಂಡಿಸಲು ಅನುಕೂಲವಾಗುವಂತೆ ವಿಧೇಯಕದ ಪ್ರತಿಯನ್ನು ಅವರಿಗೆ ವಿತರಿಸಲಾಗಿದೆ ಎಂದು ಅವರು ಹೇಳಿದರು. ಈ ವಿಧೇಯಕವನ್ನು ನಿನ್ನೆ ಲೋಕಸಭೆ ಅಂಗೀಕರಿಸಿತ್ತು. ಈ ಶಾಸನವು ಹಲವು ಪ್ರಮುಖ ನಿಬಂಧನೆಗಳನ್ನು ಒಳಗೊಂಡಿದೆ. ಇದರಲ್ಲಿ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಅಪರಾಧಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಠಿಣ ಶಿಕ್ಷೆಗಳು ಸೇರಿವೆ. ಪ್ರಕರಣಗಳ ಶೀಘ್ರ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ವಿಶೇಷ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಕಾಯ್ದೆ ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ದಾಖಲಾದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತು ಚಾರ್ಜ್ಶೀಟ್ ಸಲ್ಲಿಸಿದ 3 ತಿಂಗಳೊಳಗೆ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು ಎಂದು ಇದು ನಿಗದಿಪಡಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ ಐಎಎಸ್ವಿ ತ್ರಿವೇಣಿಯ ಸಂಪೂರ್ಣ ಮಹಿಳಾ ನೌಕಾಯಾನ ತಂಡದೊಂದಿಗೆ ಸಂವಾದ ನಡೆಸಿ ಅವರ ಅಸಾಧಾರಣ ಸಾಧನೆ ಮತ್ತು ದೃಢ ಸಂಕಲ್ಪವನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಮಹಿಳಾ ನೌಕಾಯಾನ ತಂಡದ ಯಶಸ್ವಿ ಸಾಹಸವು ದೇಶಕ್ಕೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ಈ ನೌಕಾಯಾನದ ಮೂಲಕ ತಂಡವು ಕೇವಲ ಸಮುದ್ರವನ್ನು ಗೆದ್ದಿಲ್ಲ, ಬದಲಿಗೆ ಸಂಕೀರ್ಣ ಮಿಲಿಟರಿ ಕಾರ್ಯಾಚರಣೆಯನ್ನು ಕೈಗೊಳ್ಳುವ ಮಹಿಳೆಯರ ಸಾಮರ್ಥ್ಯವನ್ನು ಪ್ರಶ್ನಿಸುತ್ತಿದ್ದ ಹಳೆಯ ರೂಢಿಗತ ಕಲ್ಪನೆಗಳನ್ನು ಮುರಿದುಹಾಕಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ದೈಹಿಕ ಸಾಮರ್ಥ್ಯ, ಮಾನಸಿಕ ಶಕ್ತಿ ಮತ್ತು ನಾಯಕತ್ವವನ್ನು ಲಿಂಗದ ಆಧಾರದ ಮೇಲೆ ನಿರ್ಧರಿಸಲಾಗುವುದಿಲ್ಲ ಎಂಬುದು ಈ ನೌಕಾಯಾನ ಸಾಹಸವು ಸಾಬೀತುಪಡಿಸಿದೆ ಎಂದು ಅವರು ಹೇಳಿದರು. ಈ ತಂಡದ ಸಾಧನೆಯು ದೇಶದ ಪ್ರತಿಯೊಂದು ಮಹಿಳೆಗೂ ಸ್ಫೂರ್ತಿಯಾಗಿದೆ. ಅವರ ಈ ಯಶಸ್ಸು ಯುವತಿಯರಿಗೆ ದೊಡ್ಡ ಕನಸು ಕಾಣಲು, ಸವಾಲುಗಳನ್ನು ಜಯಿಸಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಪ್ರೋತ್ಸಾಹಿಸುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಬಿಹಾರದ ಬಂಕಿಪುರ, ಗುಜರಾತ್ನ ಮಂಜಲ್ಪುರ ಮತ್ತು ಮಧ್ಯಪ್ರದೇಶದ ದತಿಯಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ. ಚುನಾವಣಾ ಆಯೋಗದ ಪ್ರಕಾರ ಬೆಳಿಗ್ಗೆ 11 ಗಂಟೆಯವರೆಗೆ ಬಿಹಾರದ ಪಾಟ್ನಾದ ಬಂಕಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡ 11.50 ಮತದಾನ ದಾಖಲಾಗಿದೆ. ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ ಶೇಕಡ 14.27 ಹಾಗೂ ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ ಶೇಕಡ 32.53 ಮತದಾನವಾಗಿದೆ. ಸಂಜೆ 6 ಗಂಟೆಯವರೆಗೆ ಮತದಾನ ಮುಂದುವರಿಯಲಿದೆ.

0: ಪವಿತ್ರ ಶ್ರಾವಣ ಮಾಸದ ಶುಭಾರಂಭದ ನಿಮಿತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ದೇಶೀವಾಸಿಗಳಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಅಮಿತ್ ಶಾ ಅವರು ಶ್ರದ್ದೆ, ಸಂಯಮ ಮತ್ತು ಭಕ್ತಿಯ ಈ ಪವಿತ್ರ ಮಾಸವು ಪ್ರತಿಯೊಬ್ಬರ ಜೀವನದಲ್ಲೂ ಧನಾತ್ಮಕ ಶಕ್ತಿ, ಆಧ್ಯಾತ್ಮಿಕ ಪ್ರಗತಿ ಮತ್ತು ಅಪಾರ ಶಾಂತಿಯನ್ನು ತುಂಬಲಿ ಎಂದು ಆಶಿಸಿದ್ದಾರೆ. ಈ ನಡುವೆ ಸಚಿವ ರಾಜನಾಥ್ ಸಿಂಗ್ ಅವರು ಸಹ ಈ ಪವಿತ್ರ ತಿಂಗಳು ಎಲ್ಲರ ಜೀವನದಲ್ಲಿ ಸಂತೋಷ, ಶಾಂತಿ, ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ ಹಾಗೂ ಭಗವಂತನ ಕೃಪೆ ಎಲ್ಲರ ಮೇಲೆಯೂ ಸದಾ ಇರಲಿ ಎಂದು ಆಶಿಸುವುದಾಗಿದೆ ಎಂದು ಹೇಳಿದ್ದಾರೆ. ಭಾರತದ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ ಅವರು ಅಂತಾರಾಷ್ಟೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ರಹಾನೆ ಅಂತಾರಾಷ್ಟೀಯ ಕ್ರಿಕೆಟ್ನ ಎಲ್ಲಾ ಮಾದರಿಗಳಿಗೆ ವಿದಾಯ ಹೇಳಲು ಇದೇ ಸೂಕ್ತ ಸಮಯ ಎಂದು ತಿಳಿಸಿದ್ದಾರೆ. 2023ರಲ್ಲಿ ವೆಸ್ಟ್ ಇಂಡೀಸ್ ಪ್ರವಾಸಕ್ಕಾಗಿ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿದ್ದಾಗ ಅವರು ಭಾರತ ಪರ ಕೊನೆಯ ಬಾರಿ ಆಡಿದರು. ಏಕದಿನ ಕ್ರಿಕೆಟ್ನಲ್ಲಿ 2018ರಲ್ಲಿ ಇಂಗ್ಲೆಂಡ್ ವಿರುದ್ದದ ಪಂದ್ಯವೇ ಅವರ ಕೊನೆಯ ಪಂದ್ಯವಾಗಿತ್ತು. 38 ವರ್ಷದ ರಹಾನೆ ತಮ್ಮ ಅಂತಾರಾಷ್ಟೀಯ ವೃತ್ತಿಜೀವನದಲ್ಲಿ ಭಾರತದ ಪರ ಒಟ್ಟು 85 ಟೆಸ್ಟ್, 90 ಏಕದಿನ ಮತ್ತು ಟಿ20 ಪಂದ್ಯಗಳನ್ನು 20 ಪಂದ್ಯಗಳನ್ನು ಆಡಿದ್ದಾರೆ. ಅವರ ಅಂತಾರಾಷ್ಟೀಯ ಕ್ರಿಕೆಟ್ ಪಯಣ 2013ರಲ್ಲಿ ಆರಂಭವಾಗಿತ್ತು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರ ಪುರುಷರ ಲಾಂಗ್ ಜಂಪ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಮುರಳಿ ಶ್ರೀಶಂಕರ್ ಅವರಿಗೆ ಹಾಗೂ ಪುರುಷರ 100 ಮೀಟರ್ ಟಿ47 ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ದಿಲೀಪ್ ಮಹಾದು ಗವೀತ್ ಮತ್ತು ಬೆಳ್ಳಿ ಪದಕ ಪಡೆದ ಮೊಹಮ್ಮದ್ ಬಾಸಿಲ್ ಮೋರ್ಸಿಂಗನಕತಿ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಸತತವಾಗಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕಗಳನ್ನು ಗೆದ್ದಿರುವುದು ಇಡೀ ದೇಶವೇ ಹೆಮ್ಮೆ ಪಡುವಂತಾಗಿದೆ. ಭಾರತೀಯ ಪ್ಯಾರಾ ಅಥ್ಲೆಟಿಕ್ ಕ್ರೀಡಾ ಶ್ರೇಷ್ಠತೆಯ ಸ್ಮರಣೀಯ ಅಧ್ಯಾಯವೊಂದನ್ನು ಬರೆದಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಕೆನಡಾದ ಒಂಟಾರಿಯೋದಲ್ಲಿ ನಡೆಯುತ್ತಿರುವ ಸ್ಕ್ವಾಶ್ ಜೂನಿಯರ್ ತಂಡ ಚಾಂಪಿಯನ್ಶಿಪ್ನ ಸೆಮಿಫೈನಲ್ಗೆ ಭಾರತೀಯ ಪುರುಷ ತಂಡ ಲಗ್ಗೆಯಿಟ್ಟಿದೆ. 5ನೇ ಶ್ರೇಯಾಂಕದ ಭಾರತೀಯ ಪುರುಷರ ತಂಡವು ಇಂಗ್ಲೆಂಡ್ ವಿರುದ್ದ 2-1 ಅಂತರದಿಂದ ಗೆಲುವು ಸಾಧಿಸಿ ಸೆಮಿಫೈನಲ್ ತಲುಪಿತು. ಜಪಾನ್ ವಿರುದ್ದ ಗೆದ್ದು ಕೊನೆಯ 4ರ ಘಟ್ಟಕ್ಕೆ ಪ್ರವೇಶಿಸಿರುವ ಅಮೆರಿಕವನ್ನು ಅವರು ಮುಂದಿನ ಪಂದ್ಯದಲ್ಲಿ ಎದುರಿಸಲಿದ್ದಾರೆ. ಈ ಮಧ್ಯೆ ಮಹಿಳಾ ತಂಡವು ಕ್ವಾರ್ಟರ್ ಫೈನಲ್ನಲ್ಲಿ ಅಮೆರಿಕದ ವಿರುದ್ದ 1-2 ಅಂತರದಲ್ಲಿ ಸೋಲನ್ನನುಭವಿಸಿತು. ಇನ್ನೊಂದೆಡೆ ಫ್ರಾನ್ಸ್ನ ಪುರುಷರ ತಂಡವು 26 ವರ್ಷಗಳಲ್ಲಿ ಮೊದಲ ಬಾರಿಗೆ ವಿಶ್ವ ಸ್ಕ್ವಾಶ್ ಜೂನಿಯರ್ ತಂಡ ಚಾಂಪಿಯನ್ಶಿಪ್ನ ಸೆಮಿಫೈನಲ್ ತಲುಪುವ ಮೂಲಕ ಹೊಸ ಇತಿಹಾಸ ಬರೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವಿಚಾರ ಪ್ರತಿಪಕ್ಷಗಳ ಗದ್ದಲ, ಲೋಕಸಭೆ ಕಲಾಪ ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಿಕೆ. ನೌಕಾಯಾನ ಕ್ಷೇತ್ರದಲ್ಲಿ ಭಾರತೀಯ ಮಹಿಳೆಯರ ಐತಿಹಾಸಿಕ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಬಿಹಾರ, ಗುಜರಾತ್, ಮಧ್ಯಪ್ರದೇಶ 3 ರಾಜ್ಯಗಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ ಹಾಗೂ ಅಂತಾರಾಷ್ಟೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಭಾರತೀಯ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು.
2: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು

0: ಪ್ರಮೋದ್ ಮರವಂತೆ ಅವರು ಗೀತೆಯನ್ನು ಬರೆದು ಅಜ್ನೀಶ್ ಲೋಕನಾಥ್ ಅವರು ಸಂಗೀತ ಸಂಯೋಜಿಸಿ ಹರ್ಷಿಕಾ ದೇವನಾಥ್ ಹಾಗೂ ಅಭಿ ಅವರ ಕಂಠದಲ್ಲಿ ಮೂಡಿ ಬಂದಂತಹ ಈ ಒಂದು ಗೀತೆಯನ್ನು ಆಯ್ದದ್ದು ದಿ ಡೆವಿಲ್ ಚಿತ್ರದಿಂದ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ತುಂಡಾಟ ಚಿತ್ರದಿಂದ ಒಂದು ಹಾಡು ಇದೀಗ ಕವಿತಾ ಕೃಷ್ಣಮೂರ್ತಿ ಹಾಗೂ ಉದಿತ್ ನಾರಾಯಣ್ ಅವರ ಸ್ವರದಲ್ಲಿ. ನಾಗದಿಹಳ್ಳಿ ಚಂದ್ರಶೇಖರ್ ಅವರ ರಚನೆ ಇದು, ಸಂಗೀತ ಗುರು ಕಿರಣ್.

0: ಚಿತ್ರ ಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30 ಆಗ್ತಾ ಇದೆ. ಇದೀಗ ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ದಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 27ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ

ಆ ಊರಿನಲ್ಲಿ ಮೂರು ದಿವಸಗಳಿದ್ದು ಅನಂತರ ಎರಡು ಅಶ್ವಮೇಧಯಾಗದ ಕುದುರೆಗಳನ್ನು ಹೊಡೆದುಕೊಂಡು ಮುಂದಕ್ಕೆ ಹೋಗ್ತಾನೆ. ಮುಂದೆ ಸಾರಸ್ವತಪುರಕ್ಕೆ ಆ ಕುದುರೆಗಳು ಹೋಗುತ್ತೆ. ಸಾರಸ್ವತಪುರದಲ್ಲಿ ವೀರವರ್ಮ ಅಂತ ಒಬ್ಬ ರಾಜ ಆ ಪುರವನ್ನು ಆಳ್ತಾ ಇರ್ತಾನೆ. ಅಲ್ಲಿ ಎರಡು ಕುದುರೆಗಳನ್ನು ಅವನು ಕಟ್ಟಿದಾಗ ಶ್ರೀಕೃಷ್ಣನ ಅಭಿಪ್ರಾಯದಂತೆ ಅರ್ಜುನ ವೀರವರ್ಮನನ್ನು ಜಯಿಸ್ತಾನೆ ಅನ್ನುವಂತಹದ್ದು ಇವತ್ತಿನ ಕಥಾಭಾಗ.

ಜೈಮಿನಿ ಮಹರ್ಷಿಗಳು ಕತೆ ಹೇಳ್ತಾ ಇದ್ದಾರೆ. ಜನಮೇಜಯ ಮಹಾರಾಜ, ಮುಂದಿನ ಕಥೆಯನ್ನು ಕೇಳು. ಮಯೂರಧ್ವಜನ ನಗರದಲ್ಲಿ ಕೃಷ್ಣಾರ್ಜುನರು ಪ್ರೀತಿಯಿಂದ 3 ದಿನ ಇದ್ರು. ಅವರೆಲ್ಲರನ್ನೂ ಕೂಡ ಮಯೂರಧ್ವಜ ಸತ್ಕಾರ ಮಾಡಿದ್ದಾನೆ. ಅನಂತರ ಅರ್ಜುನನ ಜೊತೆ ಮುಂದಕ್ಕೆ ಹೊರಟಿದ್ದಾನೆ. ಅವರ ಜೊತೆ ಅನುಸಾಲ್ವ, ಪ್ರದ್ಯುಮ್ನ, ವೃಷಗೇತು, ಬಬ್ರುವಾಹನ ಮೊದಲಾದಂತಹ ಎಲ್ಲ ವೀರರು ಕೂಡ ಹೊರಟಿದ್ದಾರೆ. ಅವರು ಸೇಮಾ ಸಮೇತರಾಗಿ ಮುಂದಿನ ಸಾರಸ್ವತಪುರದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ.

0: ಕೃಷ್ಣಾರ್ಜುನರ ಸೈನ್ಯ ಅತ್ಯಂತ ವಿಸ್ತಾರವಾಗಿತ್ತು. ಎಷ್ಟು ವಿಸ್ತಾರವಾಗಿತ್ತು ಅಂತಂದ್ರೆ ಇಡೀ ಭೂಮಂಡಲವನ್ನೇ ಆವರಿಸಿತ್ತು. ಇನ್ ಮುಂದೆ ಹೋಗೋದಕ್ಕೆ ಜಾಗವೇ ಇಲ್ವೋ ಎಂಬಂತೆ ಇತ್ತು, ಅಷ್ಟು ದೊಡ್ಡದಾದಂತಹ ಸೈನ್ಯ. ಮತ್ತೆ ಮುಂದೆ ಎರಡು ಕುದುರೆಗಳು ಕೂಡ ಹೋಗ್ತಾ ಇದೆ, ಸೈನ್ಯ ಅದನ್ನ ಹಿಂಬಾಲಿಸ್ತಾ ಇದೆ. ಮುಂದೆ ಆ ಎರಡೂ ಕುದುರೆಗಳು ಕೂಡ ಸೌರಾಷ್ಟ್ರ ದೇಶಕ್ಕೆ ಹೋಯಿತು. ಆ ದೇಶದ ರಾಜಧಾನಿ ಸಾರಸ್ವತ ಅಂತ. ಅಲ್ಲಿ ವೀರವರ್ಮ ಅಂತ ಒಬ್ಬ ರಾಜ ಅತಿ ವೈಭವದಿಂದ ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಹೀಗೆ ಅರ್ಜುನನ ಸೈನ್ಯ ದೇಶಕ್ಕೆ ಹೋಗ್ತಾ ಇದೆ, ಆ ಕುದುರೆಗಳನ್ನೆಲ್ಲ ಹಿಂಬಾಲಿಸ್ತಾ ಇದೆ.
1: ನೆರೆ ನಾಲ್ಕು ಚರಣದಿ ಧರ್ಮ ಮಡಿ ಇಡುತಿಹದು ಮರೆದು ಕನಸಿನೊಳ.

ಸಾಮಾನ್ಯವಾಗಿ ನಾವು ಹೇಳ್ತೇವೆ ನಾಲ್ಕು ಯುಗಗಳು. ಆ ನಾಲ್ಕು ಯುಗಗಳಲ್ಲಿ ಧರ್ಮ ಹೇಗೆ ತನ್ನ ಪಾದವನ್ನು ಊರುತ್ತೆ, ತಳ ಊರುತ್ತೆ ಅಂತ. ಕೃತಯುಗದಲ್ಲಿ ಧರ್ಮ ತನ್ನ ನಾಲ್ಕು ಪಾದಗಳಿಂದ ಇರತ್ತಂತೆ. ತ್ರೇತಾಯುಗಕ್ಕೆ ಬಂದರೆ ಧರ್ಮ ಮೂರು ಪಾದ, ಒಂದು ಪಾದ ಅಧರ್ಮ. ದ್ವಾಪರ ಯುಗಕ್ಕೆ ಬಂದರೆ ಧರ್ಮ ಎರಡು ಪಾದ, ಅಧರ್ಮ ಎರಡು ಪಾದ. ಕಲಿಯುಗಕ್ಕೆ ಬಂದರೆ ಧರ್ಮ ಒಂದೇ ಪಾದ, ಅಧರ್ಮ ಮೂರು ಪಾದ ಅಂತ. ಆದರೆ ಈ ನಗರ ಇದೆಯಲ್ಲ ವೀರವರ

ಆತ್ಮನ ನಗರ ಎಂತಹ ವೈಭವದಿಂದ ಕೂಡಿರುವಂತಹ ನಗರ ಅಂತ ಹೇಳಿದ್ರೆ, ಧರ್ಮ ದ್ವಾಪರ ಯುಗ ಆದರೂ ಕೂಡ ನಾಲ್ಕು ಕಾಲುಗಳಿಂದ ನಡೀತಾ ಇತ್ತು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅತ್ಯಂತ ಧರ್ಮದಿಂದ ಕೂಡಿರುವಂತಹ ರಾಜ್ಯ ಅದಾಗಿತ್ತು. ಅಲ್ಲಿ ಜನ ಹೇಗೆ ಅಂದ್ರೆ ಕನಸಿನಲ್ಲಿಯೂ ಕೂಡ ಮರೆತು ಪಾಪ ಕಾರ್ಯವನ್ನು ಮಾಡ್ತಾ ಇರಲಿಲ್ಲ, ಕನಸಿನಲ್ಲಿಯೂ ಕೂಡ ಪಾಪ ಚಿಂತನೆಯನ್ನು ಮಾಡ್ತಾ ಇರಲಿಲ್ಲ. ಪುರುಷರಾಗಲಿ ಸ್ತ್ರೀಯರಾಗಲಿ ಯಾರು ರೋಗದಿಂದ ನರಳ್ತಾ ಇರಲಿಲ್ಲ, ಯಾರಿಗೂ ಕೂಡ ಅಕಾಲ ಮೃತ್ಯು ಸಂಭವಿಸ್ತಾ ಇರಲಿಲ್ಲ, ಯಾರು ಕೂಡ ಸಂತಾಪದಿಂದ ಮರುಗ್ತಾ ಇರಲಿಲ್ಲ. ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಸಾಕ್ಷಾತ್ ಯಮನೇ ಅವನ ಮನೆಯ ಅಳಿಯ ಆಗಿದ್ದ. ಹಾಗಾಗಿ ನಗರದಲ್ಲಿ ಯಾರಿಗೂ ಕೂಡ ಅಪಮೃತ್ಯು ಬರ್ತಾ ಇರಲಿಲ್ಲ.

ಕೃಷ್ಣಾರ್ಜುನರ ಕುದುರೆ ಆ ಸಾರಸ್ವತ ನಗರಕ್ಕೆ ಪ್ರವೇಶಿಸಿತು. ಧರ್ಮದಿಂದ ಕೂಡಿರುವಂತಹ ನಗರ, ಈ ಕುದುರೆಗಳು ಪ್ರವೇಶ ಮಾಡಿದ್ದಂತಹ ವಿಚಾರವನ್ನ ಕಾವಲು ಪಡೆಯವರು ತನ್ನ ರಾಜನಿಗೆ ತಿಳಿಸ್ತಾ ಇದ್ದಾರೆ. ಈ ಸುದ್ದಿಯನ್ನ ಕೇಳಿ ರಾಜ ನಗ್ತಾ ಇದ್ದಾನಂತೆ, ಮತ್ತು ಕೂಡ ಕೋಪಗೊಂಡಿದ್ದಾನೆ. ಕೃಷ್ಣಾರ್ಜುನರ ಸಾಹಸವನ್ನ ನಾವು ನೋಡ್ಕೊಳ್ತೇವೆ, ಏನಾದರೂ ಆಗಲಿ ಆ ಕುದುರೆಗಳನ್ನ ಕಟ್ಟಿರಿ ಅಂತ ತನ್ನ ಸೈನಿಕರಿಗೆ ವೀರವರ್ಮ ಆಜ್ಞೆಯನ್ನ ಮಾಡ್ತಾ ಇದ್ದಾನೆ. ಆ ಚತುರಂಗ ಸೈನ್ಯ ಮಹಾವೈಭವದಿಂದ ಆ ಕುದುರೆಗಳನ್ನ ಕಟ್ಟೋದಕ್ಕೆ ಹೊರಟಿವೆ.

ಆ ಮಹಾವೀರನಾದಂತಹ ವೀರಮರ್ಮನಿಗೆ ಮಹಾಪರಾಕ್ರಮಿಗಳಾದಂತಹ 5 ಜನ ಮಕ್ಕಳು. ಅವರು ಯಾರು ಅಂತಂದ್ರೆ ಸುಲಭ, ಸುಫಾಲ, ಕುವಲ, ನೀಲ ಮತ್ತು ಸರಳ. ಅವರು ಸೈನ್ಯದ ಜೊತೆ ಹೊರಟಿದ್ದಾರೆ. ಆಚೆ ಈಚೆ ನೋಡಿಕೊಂಡು ಮೇಲೆ ಬಿದ್ದು ಸ್ವಲ್ಪದರಲ್ಲೇ ಕೈಯಿಂದ ಹಿಡಿದು ಅರ್ಜುನನ 2 ಕುದುರೆಗಳನ್ನು ಕೂಡ ಹಿಡಿದು ತಂದು ಅವರ ತಂದೆಯ ಮುಂದೆ ವೀರವರ್ಮನ ಮುಂದೆ ನಿಲ್ಲಿಸಿದ್ದಾರೆ. ಅನಂತರ ಅವರ ಪರಾಕ್ರಮಕ್ಕೆ ವೀರವರ್ಮ ಮೆಚ್ಚಿದ್ದಾನೆ. ಇದನ್ನು ನೋಡಿದಂತಹ ಅರ್ಜುನನ ಸೈನ್ಯದವರು ಕೂಡ ವಿರೋಧವನ್ನ ವ್ಯಕ್ತಪಡಿಸುತ್ತಾ ಅವರ ಮೇಲೆ ಆಕ್ರಮಣವನ್ನು ಮಾಡಲು ತೊಡಗಿದ್ದಾರೆ.

ಕೊಟ್ಟಿದ್ದಾರೆ. ಬಬ್ಬುರೋಹನ ಸೈನ್ಯದ ಎಲ್ಲರಿಗೂ ಕೂಡ ಅತ್ಯಂತ ಉತ್ತೇಜನ ಉತ್ಸಾಹ ಉಂಟಾಗಿದೆಯಂತೆ. ಪರಸ್ಪರ ಯುದ್ಧ ಪ್ರಾರಂಭವಾಗಿದೆ. ಆ ಮಹಾವೀರರು ಒಬ್ಬರನ್ನೊಬ್ಬರು ಮುಷ್ಟಾಮುಷ್ಟಿ ಕೇಶಾಕೇಶಿ ಯುದ್ಧವನ್ನು ಮಾಡ್ತಾ ಇದ್ದಾರೆ, ಮಲ್ಲಯುದ್ಧವನ್ನು ಮಾಡ್ತಾ ಇದ್ದಾರೆ, ಉಗುರು ಬಾಹುಗಳಿಂದ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಹೀಗೆ ದೊಡ್ಡದಾದಂತಹ ಯುದ್ಧ ಅವರಿಬ್ಬರ ನಡುವೆ ಪ್ರಾರಂಭ.

ಯಾವಾಗ ವೀರವರ್ಮನ ಪುತ್ರರು ಅರ್ಜುನನ ಯಜ್ಞಾಶ್ವವನ್ನ ಹಿಡಿದು ತೆಗೆದುಕೊಂಡು ಹೋದ್ರು, ಕಟ್ಟಿದ್ರು, ಆಗ ಬಬ್ರುವಾಹನನೇ ಮೊದಲಾದಂತಹ ಮಹಾಪರಾಕ್ರಮಿಗಳು ಇದನ್ನು ಕಂಡು ಸಹಿಸದೆ ಯುದ್ಧಕ್ಕೆ ತೊಡಗಿದ್ದಾರೆ. ಬಬ್ರುವಾಹನ ಕೋಪದಿಂದ ಶಂಖನಾದವನ್ನ ಮಾಡಿದ್ದಾನೆ. ಅವನ ಶಂಖದ ನಾದಕ್ಕೆ ಮೂರು ಲೋಕಗಳು ಕೂಡ ಬೆದರ್ತಾ ಇವೆಯಂತೆ. ವಿರೋಧಿ ಸೈನ್ಯದ ವೀರರು ಅಲ್ಲಲ್ಲೇ ಸ್ತಬ್ಧರಾಗ್ಬಿಟ್ಟು

0: ಬಿರದಿಂ ಬಳಸಿ ಬಿದ್ದುದು ಮಂದಿ ಹೆಣಮಯದ ರಣಮಯದ ರೌ ಕುಳದ ರಚನೆ ಮೆರೆಯೇ.
1: ಎರಡೂ ಕಡೆಯ ಯೋಧರು ಕೂಡ ಗರ್ಜಿಸುತ್ತಾ ಮೇಲೆ ಬಿದ್ದು ಪರಸ್ಪರ ಹೊಯ್ದಾಡ್ತಾ ಹೊಡೆದಾಡ್ತಾ ಬಡದಾಡ್ತಾ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಎರಡೂ ಕಡೆ ಸೈನ್ಯದ ಸೈನಿಕರು ಕೂಡ ಹತರಾಗ್ತಾ ಇದ್ದಾರೆ. ಎರಡೂ ಕಡೆ ಬಹಳ ಕೋಲಾಹಲ ಉಂಟಾಗ್ತಾ ಇದೆ. ಆ ಖಡ್ಗದ ಶಬ್ದಗಳು, ಬಾಣದ ಝಯಂಕಾರಗಳು, ಶಂಖನಾದಗಳು, ಎಲ್ಲ ಶಬ್ದಗಳು ಕೂಡ ಉಂಟಾಗಿ ಭಯಂಕರವಾಗಿ ತೋರ್ತಾ ಇದೆ. ಆ ಯುದ್ಧ ಭೂಮಿ ಹೆಣದ ರಾಶಿಯೇ ಆ ಯುದ್ಧ ಭೂಮಿಯಲ್ಲಿ ಬಿದ್ದಿದೆ.
0: ಕಲಿಬಭ್ರುವಾಗನನ ಕೋಲ್ಗಳಿಂ ನಿಜ ಸೇನೆ ಖಿಲಮಾಗುತ್ತಿರೆ ಕೇಳ್ದು ವೀರವರ್ಮಂ ತಾನೇ ಬಲ ಸಹಿತ

ಹೀಗೆ ವೀರ ಬಭ್ರುವಾಹನನ ಬಾಣಗಳಿಂದ ವೀರವರ್ಮನ ಸೈನ್ಯ ನಾಶವಾಗ್ತಾ ಇದೆ. ವೀರವರ್ಮ ತಾನೇ ಸ್ವತಃ ಸೈನ್ಯದ ಜೊತೆ ರಕ್ಷಣೆಗೋಸ್ಕರ ಯುದ್ಧ ಮಾಡೋದಕ್ಕೋಸ್ಕರ ಹೊರಟ. ಅದರ ಜೊತೆಗೆ ತನ್ನ ಅಳಿಯನಾದಂತಹ ಯಮರಾಯನಿಗೆ ತೋರಿಸ್ತಾ ಇದ್ದಾನೆ. ಯಮನೂ ಕೂಡ ವೀರವರ್ಮನ ಅಳಿಯ, ಕೋಪದಿಂದ ತನ್ನ ಮಾವನನ್ನ ವೀರವರ್ಮನನ್ನ ಗೆಲ್ಲಿಸಬೇಕು ಅಂತ ಅರ್ಜುನನ ಸೈನ್ಯವನ್ನ ಕೊಲ್ಲಲು ಆರಂಭಿಸಿದ್ದಾನಂತೆ. ಜೀವಿಗಳ ವಧೆಗೆ ಜವನ್ ಅಳುಕುವನೇ ಜಗದಳು ಎನ್ನಲು ಈ ರೀತಿಯಾಗಿ ಅವನು ಅಳುಕ್ತಾನೆಯೇ ಯಮ ಜೀವಿಗಳ ವಧೆಗೆ. ಈ ಪ್ರಕಾರವಾಗಿ ಯಮನೂ ಕೂಡ ವೀರವರ್ಮನ ಜೊತೆ ತನ್ನ ಮಾವನ ಜೊತೆ ಯುದ್ಧದಲ್ಲಿ ಸೇರಿಕೊಂಡು ಬಭ್ರುವಾಹನನ ಸೈನ್ಯವನ್ನ ನಾಶ ಮಾಡ್ತಾ ಇದ್ದಾರೆ.

ನಾನು ಎಲ್ಲ ಪ್ರಾಣಿಗಳನ್ನು ಕೂಡ ಕೊಲ್ಲಲೇಬೇಕು ಯಾವತ್ತಾದರೂ ಕೂಡ, ಅದು ಇವತ್ತೇ ಆಗಲಿ, ಅದರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಅಂತ ಹೇಳಿ ಅರ್ಜುನನ ಸೈನ್ಯವನ್ನ ಹೊಕ್ಕನೋ ಎಂಬಂತೆ ಇಡೀ ಸೈನ್ಯವನ್ನ ನಾಶ ಮಾಡ್ತಾ ಇದ್ದಾನೆ. ಆಗ ಅರ್ಜುನ ಇದನ್ನು ನೋಡ್ದ, ನೋಡ್ಬಿಟ್ಟು ಕೃಷ್ಣನಿಗೆ ಕೇಳ್ತಾ ಇದ್ದಾನೆ, ದೇವ ನಮ್ಮ ಸೈನ್ಯವನ್ನ ಹೀಗೆ ಸಂಹಾರ ಮಾಡ್ತಾ ಇರುವಂತಹ ಈ ಉಗ್ರನಾದಂತಹ ಮಹಾವೀರ ಯಾರು ಅಂತ ಕೇಳಿದಾಗ ಕೃಷ್ಣ

ಈತ ನಿನಗೆ ದೊಡ್ಡಪ್ಪನಾಗಬೇಕು. ಈತ ಧರ್ಮರಾಜ ಕಣ, ವೀರವರ್ಮನಿಗೆ ಅಳಿಯನಾಗಿದ್ದಾನೆ. ಅವನ ಮಾವನಿಗೆ ಅನುಕೂಲವಾಗಬೇಕು ಅಂತ ನಮ್ಮ ಚತುರಂಗ ಸೈನ್ಯವನ್ನು ಕೊಲ್ತಾ ಇದ್ದಾನೆ ಅಂತ ಹೇಳಿದಾಗ ಅರ್ಜುನ ಮತ್ತೆ ಕೇಳ್ತಾ ಇದ್ದಾನೆ, ಕೃಷ್ಣ ಇವನು ವೀರವರ್ಮನ ಅಳಿಯ ಹೇಗಾಗ್ತಾನೆ? ಇವನು ದೇವತೆ, ಭೂಮಿಯಲ್ಲಿ ಮನುಷ್ಯರಿಗೆ ಅಳಿಯ ಆಗೋದು ಅಂತ ಹೇಳಿದ್ರೆ ಆಶ್ಚರ್ಯಕರವಾದದ್ದು. ಇವನ ವೃತ್ತಾಂತವನ್ನು ಹೇಳು ಅಂತ ಕೇಳಿದಾಗ ಕೃಷ್ಣ ಆ ವೃತ್ತಾಂತವನ್ನ, ಆ ಯಮಧರ್ಮರಾಜ ವೀರವರ್ಮನ ಅಳಿಯನಾದ ಕಥೆಯನ್ನ ಹೇಳ್ತಾನೆ.

ವೀರವರ್ಮನಿಗೆ ಅಳಿಯನಾದ ಬಗೆಯನ್ನು ನಾನು ಹೇಳ್ತೇನೆ. ವೀರವರ್ಮನಿಗೆ ಮಾಲಿನಿ ಅಂತ ಒಬ್ಬ ಸುಂದರಳಾದಂತಹ ಮಗಳಿದ್ಲು. ಕಾಲಕ್ರಮದಲ್ಲಿ ಅವಳು ಯೌವನದಲ್ಲಿ ಕಾಲಿಟ್ಟಳು. ಅವಳಿಗೆ ಮದುವೆ ಮಾಡಬೇಕು ಅಂತ ವೀರವರ್ಮ ಯೋಚನೆ ಮಾಡಿ ಮಗಳನ್ನ ಕೇಳ್ತಾನೆ, ಮಾಲಿನಿ ಮಗಳೇ, ನೀನು ಯಾರನ್ನು ಮದುವೆಯಾಗೋದಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳಿದಾಗ, ಯೌವನದಲ್ಲಿ ಕಾಲಿಟ್ಟ ಪ್ರೌಢೆಯಿಂದ ಕೂಡಿರುವಂತಹ ಆ ಮಾಲಿನಿ ಹೇಳ್ತಾಳೆ, ನಾನು ಮನುಷ್ಯರನ್ನು ಮದುವೆ ಆಗೋದಿಲ್ಲ. ತಂತೆಗೆ ಆಶ್ಚರ್ಯವಾಗ್ಬಿಡತ್ತೆ. ಆ ಕೇಳ್ತಾಳೆ, ಹಾಗಾದ್ರೆ ನೀನು ಯಾರನ್ನು ಮದುವೆ ಆಗ್ತೀಯಾ ಅಂತ ಕೇಳಿದಾಗ ಮಾಲಿನಿ ಉತ್ತರವನ್ನು ಕೊಡ್ತಾ ಇದ್ದಾಳೆ,

ಮಾಲಿನಿ ತಂದೆಗೆ ಹೇಳ್ತಾ ಇದ್ದಾಳೆ, ಅಪ್ಪ ಹುಟ್ಟಿದವನಿಗೆ ಸಾವು ತಪ್ಪಿದ್ದಲ್ಲ, ಹುಟ್ಟಿದವನು ಯಾವತ್ತಾದರೂ ಕೂಡ ಮರಣವನ್ನು ಹೊಂದಲೇಬೇಕು. ನಾನು ಮನುಷ್ಯನನ್ನು ಮದುವೆ ಆದರೆ ಅವನು ಒಂದಲ್ಲ ಒಂದು ದಿವಸ ಸಾಯ್ತಾನೆ, ಅವನು ಸತ್ತರೆ ನನಗೆ ವಿಧವೆ ತನ ಬರುತ್ತದೆ, ಅದಕ್ಕೋಸ್ಕರ ನಾನು ಮನುಷ್ಯರನ್ನು ಮದುವೆ ಆಗೋದಿಲ್ಲ. ನಾನು ವಿಧವೆಯಾದರೆ ಮೂರು ರೀತಿಯಾದಂತಹ ನನ್ನ ಜೀವನದಲ್ಲಿ ಮಾರ್ಗಗಳಿದೆ. ಒಂದು, ಪತಿಯೊಡನೆ ಸಹಗಮನವನ್ನು ಮಾಡಬೇಕು. ಎರಡನೇದಾಗಿ ಅಜೀವ ಪರ್ಯಂತ ವಿಧವೆಯಾಗಿ ಉಳಿಬೇಕು. ಮೂರನೇದಾಗಿ ಮನ್ಮಥನ ಬಾಣಕ್ಕೆ ಒಳಗಾಗಿ ನಾನು ಅನ್ಯ ಪುರುಷರನ್ನ ಕೂಡಬೇಕು. ಇದರಿಂದ ನನಗೆ ಪಾಪ ಉಂಟಾಗಿ ನರಕ ಪ್ರಾಪ್ತವಾಗುತ್ತದೆ. ಅದಕ್ಕೋಸ್ಕರ ನಾನು ಮನುಷ್ಯರನ್ನ ಮದುವೆಯಾಗೋದಿಲ್ಲ ಅಂತ ತನ್ನ ವಾದವನ್ನ ತನ್ನ ತಂದೆಯ ಮುಂದೆ ಮಾಲಿನಿ ಮಂಡಿಸ್ತಾ ಇದ್ದಾಳೆ.

ಅಪ್ಪ, ಪತಿ ಬದುಕಿರಬೇಕಾದ್ರೆ ನಾನ್ ಸತ್ರೆ ನನಗೆ ಮುತ್ತೈದೆತನದ ಸಾವು ಬಂದು ಪುಣ್ಯ ಬರುತ್ತೆ, ಅದಕ್ ಬದಲಾಗಿ ನನಗಿಂತ ನನ್ನ ಪತಿ ಮೊದಲು ಸತ್ರೆ ನಾನು ಸಹಗಮನವನ್ನ ಮಾಡಿದರೆ ಬ್ರಹ್ಮನೇ ನನ್ನನ್ನ ಆಧರಿಸ್ತಾನೆ. ವಿಧವೆಯಾಗಿಯೇ ಉಳಿದ್ರೆ ಹೆಣ್ಣಿಗೆ ಪಾಪ ಬರದೇ ಇರೋದಿಲ್ಲ. ಮೂರನೇದಾಗಿ ಮನ್ಮಥನ ಬಾಣಕ್ಕೆ ಒಳಗಾಗಿ ನಾನು ಬೇರೆ ಯಾರನ್ನಾದರೂ ಮದುವೆ ಆದರೆ ಅವರಲ್ಲಿ ಮಕ್ಕಳನ್ನ ಪಡೆದರೆ ನನಗೆ ಸದ್ಗತಿ ಖಂಡಿತ ಇರೋದಿಲ್ಲ. ಹೀಗೆ ಮನುಷ್ಯರಿಗೆ ಇರುವಂತಹ ದಾರಿ ಮೂರು. ಆದ್ದರಿಂದ ನಾನು ಇದು ಯಾವುದನ್ನೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ಮತ್ತು ಕೂಡ ನನ್ನ ನಿಶ್ಚಯವನ್ನು ಹೇಳ್ತೀನಿ ಕೇಳು. ಯಮಧರ್ಮರಾಜನನ್ನ ನಾನು ಭಜಿಸುತ್ತೇನೆ, ಅವನನ್ನ ಇಷ್ಟಪಡ್ತೇನೆ, ಅವನನ್ನ ಮದುವೆ ಆಗೋದಕ್ಕೆ ನಾನು ಒಪ್ಕೊಳ್ತೇನೆ, ನನ್ನನ್ನ ಅವನಿಗೆ ಕೊಟ್ಟು ಮದುವೆ ಮಾಡುವಂತ ಮಾಲಿನಿ ವೀರವರ್ಮನಿಗೆ ಹೇಳ್ತಾಳೆ.

ತಂದೆ, ನಾನು ಸತ್ತರೆ ಯಮನ ಬಳಿಗೆ ಹೋಗ್ತೇನೆ. ಯಮ ಎಲ್ಲರ ಪಾಪ ಪುಣ್ಯಗಳನ್ನು ತಿಳಿದಂತಹ ವ್ಯಕ್ತಿ. ಆದ್ದರಿಂದ ವ್ರತ ದಾನ ಜಪಗಳಿಂದ ಅವನನ್ನು ನಾನು ಮೆಚ್ಚಿಸ್ತೇನೆ. ಅವನೇ ನನಗೆ ತಕ್ಕನಾದಂತಹ ವರ. ಇದನ್ನು ಅತಿಯಾಯಿತು ಅಂತ ಭಾವಿಸ್ಬೇಡ. ನೀನು ಮಾಡಿರುವಂತಹ ಪುಣ್ಯ ಕರ್ಮದಿಂದ, ನೀನು ಗಳಿಸಿರುವಂತಹ ಪುಣ್ಯದ ಫಲದಿಂದ ನನಗೆ ಅನುಕೂಲವೇ ಆಗತ್ತೆ. ನನಗೆ ವಿರೋಧ ಆಗೋದಿಲ್ಲ. ಯಮ ನನಗೆ ಪತಿಯಾಗದೆ ಇರೋದೇ ಇಲ್ಲ. ಇದರಿಂದ ಕೀರ್ತಿಶಾಲಿಯಾಗ್ತೇನೆ ಅಂತ ತನ್ನ ದೃಢವಾದಂತಹ ನಿರ್ಧಾರವನ್ನ ಮಾಲಿನಿ ತಂದೆಯ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾಳೆ.

ಮಾಲಿನಿ ಮಹಿಮತಿಗೆ ಅತ್ಯಂತ ವಿನಯದಿಂದ ತನ್ನ ಹೃದಯದಲ್ಲಿ ಅಡಗಿರುವಂತಹ ಮನೋರಥವನ್ನು ಹೇಳ್ತಾಳೆ. ನೀನೇ ಅನೇಕ ಪುಣ್ಯ ಕರ್ಮಗಳನ್ನು ಮಾಡಿ ಹೇಗಾದರೂ ಯಮನನ್ನು ಒಪ್ಪಿಸು, ಅವನು ನನ್ನ ಪತಿಯಾಗುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಆಗ ಮಾಲಿನಿಯನ್ನು ಸಮಾಧಾನ ಮಾಡಿ ವೀರವರ್ಮ ಯಮಸೂಕ್ತದಿಂದ ಆ ಯಮಧರ್ಮನನ್ನು ಆರಾಧಿಸಲು ಪ್ರಾರಂಭ ಮಾಡ್ತಾನೆ.

ನೆನಹಿಗೊಳಗಾಗಿ ತರಣಿ ಜಂಬಂದು ಮೈದೋರದಿರೆ ಧರ್ಮದ ಸಹಾಯಕ್ಕೆ ಮುಂದುವರಿದು

ವೀರವರ್ಮನು ಕೂಡ ಯಮಸೂಕ್ತದಿಂದ ಆ ಯಮಧರ್ಮನನ್ನ ಆರಾಧನೆ ಮಾಡಲು ಪ್ರಾರಂಭಿಸ್ತಾನೆ. ಮಾಲಿನಿಯು ಕೂಡ ಅಂದಿನಿಂದ ಯಮನನ್ನ ಹಗಲೋ ರಾತ್ರಿ ತಪಸ್ಸು ಪೂಜೆ ಜಪ ತಪ ಇತ್ಯಾದಿಗಳಿಂದ ಪೂಜಿಸ್ತಾ ಇದ್ದಾಳೆ. ದಿನದಿಂದ ದಿನಕ್ಕೆ ಅವಳ ಯೌವನವೂ ಕೂಡ ಹೆಚ್ಚುತ್ತಾ ಇದೆ. ಆದರೂ ಕೂಡ ಸೂರ್ಯಪುತ್ರನಾದ ಯಮ ಮಾತ್ರ ಈಕೆಯ ಪ್ರಾರ್ಥನೆಯನ್ನ ಮನ್ನಿಸಲಿಲ್ಲ. ಯಾವಾಗಲೂ ಕೂಡ ಧರ್ಮ ಕಾರ್ಯಕ್ಕೆ ಸಹಾಯ ಮಾಡುವಂತಹವನು ನಾರದ ಮಹರ್ಷಿಗಳು. ಈ ನಾರದ ಮಹರ್ಷಿಗಳಿಗೆ ಈ ವಿಷಯ ತಿಳಿಯಿತು. ಆಗ ಮಹರ್ಷಿಗಳು ಇವರ ಸಹಾಯಕ್ಕೆ ಬರ್ತಾ ಇದ್ದಾರೆ.

0: ನಾರದ ಮಹರ್ಷಿಗಳು ಯಮನ ಬುಳಿಗೆ ಬಂದ್ಬಿಟ್ಟು ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ. ಭೂಲೋಕದಲ್ಲಿ ವೀರವರ್ಮ ಅಂತ ಒಬ್ಬ ರಾಜ ಇದ್ದಾನೆ, ಅವಳ ಮಗಳು ಮಾಲಿನಿ. ಅವಳು ಸಾಮಾನ್ಯವಾದಂತಹ ಹೆಣ್ಣಲ್ಲ, ಅವಳು ಚಾರಿತ್ಯ, ಶೀಲ, ಸತ್ಯ, ಧರ್ಮ ಇವುಗಳಿಂದ ಕೂಡಿ ಆ ನಗರವನ್ನೇ ಬೆಳಗಿಸ್ತಾ ಇದ್ದಾಳೆ, ಪುನೀತಗೊಳಿಸ್ತಾ ಇದ್ದಾಳೆ, ಪಾವನಗೊಳಿಸ್ತಾ ಇದ್ದಾಳೆ. ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಭೂಲೋಕದ ಮನುಷ್ಯರನ್ನ ಒಪ್ಪದೆ ನಿನ್ನನ್ನೇ ಮದುವೆಯಾಗಬೇಕು ಅಂತ ತದೇಕ ಚಿತ್ತದಿಂದ ನಿನ್ನನ್ನ ಧ್ಯಾನ ಮಾಡ್ತಾ ಇದ್ದಾಳೆ. ಅನವರತವೂ ಕೂಡ ನೀನು ಅವಳನ್ನ ವಿಚಾರಿಸ್ತಾ ಇಲ್ಲ, ನೀನೆ ಸುಮ್ಮನೆ ಇದ್ದೀಯಲ್ಲ, ಈಗ ಹೋಗು, ಅವಳನ್ನ ವಿಚಾರಿಸು, ಅವಳನ್ನ ವರಿಸು ಅಂತ ನಾರದ ಮಹರ್ಷಿಗಳು ಯಮನಿಗೆ ಹೇಳ್ತಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 27ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
4: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ಮಿಡ್ ಡೇ ನ್ಯೂಸ್. The headlines. Rajya Sabha to take up public examinations prevention of unfair means amendment bill 2026 to make the law more stringent for paper leak offenders. Proceedings in Lok Sabha disrupted amid opposition ruckus over various issues. Supreme Court asked center to preserve the ammunition log of RAF used during students protest in Delhi. Polling underway for by-elections in 3 assembly constituencies in Bihar, Gujarat and Madhya Pradesh. Red alert for heavy to extremely heavy rainfall for Maharashtra, Telangana, Vidarbh and West Madhya Pradesh. And Indian men's team storm into semi-finals of squash junior team championships in Canada. The Rajya Sabha has taken up the Public Examinations Prevention of Unfair Means Amendment Bill 2026 for consideration and passing. Minister of State for Personnel, Public Grievances and Pensions, Dr. Jitendra Singh, will move the bill this afternoon. When the House met at 11 a.m., the Chairman C.P. Radhakrishnan took up 0 hour

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂದುವರಿದ ಪ್ರತಿಭಟನೆ. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹ. ಬೆಂಗಳೂರಿನಲ್ಲಿ 5-6 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ನೀರು ಲಭ್ಯ, ಜಲಮಂಡಳಿ ಅಧ್ಯಕ್ಷರ ಸ್ಪಷ್ಟನೆ. ಹಾಗೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬ, ಕಾಂಗ್ರೆಸ್ ಹೈಕಮಾಂಡ್ ವಿರುದ್ದ ಬಿಜೆಪಿ ಅಸಮಾಧಾನ. ಕಾವೇರಿ ನದಿ ನೀರು ಹಂಚಿಕೆ ವಿವಾದ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವಿಲ್ಲ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದ್ದರೂ ಕಾವೇರಿ ನೀರು ನಿಯಂತ್ರಣ ಸಮಿತಿಯು 15 ದಿನಗಳವರೆಗೆ 3,500 ಕ್ಯೂಸೆಕ್ ನೀರು ಹರಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಈ ನಡುವೆ ಇಂದು ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತುರ್ತುಸಭೆ ಕರೆದಿದೆ. ಸಿಡಬ್ಲ್ಯೂಎಂಎ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ತಮಿಳುನಾಡು ಹಾಗೂ ರಾಜ್ಯದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳು ರಾಜ್ಯದ ಪರ ವಾದ ಮಂಡಿಸಲಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರವಾಗಿ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ಈಗಾಗಲೇ ಸರ್ಕಾರ ನಿರ್ಧರಿಸಿದೆ. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಬಿಡಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದ ವಿರುದ್ದ ಮಂಡ್ಯದಲ್ಲಿ ಇಂದು ಪ್ರತಿಭಟನೆಗಳು ಮುಂದುವರೆದಿದೆ. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದ ಕರುನಾಡ ವಿಜಯಸೇನೆ ಸಂಘಟನೆಯ ಕಾರ್ಯಕರ್ತರು ಸಮಿತಿಯ ವಿರುದ್ದ ಘೋಷಣೆ ಕೂಗಿದರು. ರಾಜ್ಯ ಸರ್ಕಾರ ರೈತರಿಗೆ ವಂಚಿಸಿ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರಿಗೆ ಮನವಿ ಸಲ್ಲಿಸಿದರು. ಮೇಕೆದಾಟು ಯೋಜನೆಗೆ ಆಕ್ಷೇಪ ವ್ಯಕ್ತಪಡಿಸಿರುವ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ನಡೆ ಖಂಡಿಸಿ ಅವರ ನಟನೆಯ ಜನನಾಯಗನ್ ಚಲನಚಿತ್ರ ಪ್ರದರ್ಶನಗೊಳ್ಳುತ್ತಿರುವ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಚಿತ್ರದ ಪೋಸ್ಟರ್ ಹರಿದು ಸಿನಿಮಾ

0: ಸ್ಥಗಿತಕ್ಕೆ ಆಗ್ರಹಿಸಿದ ಹಿನ್ನೆಲೆಯಲ್ಲಿ ಚಿತ್ರ ಪ್ರದರ್ಶನವನ್ನು ಸ್ಥಗಿತಗೊಳಿಸಲಾಗಿದೆ. ಮದ್ದೂರಿನಲ್ಲಿ ತಾಲೂಕು ರೈತ ಸಂಘ ಮತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ರೈತ ಸಂಘಟನೆಯ ಹಲವು ಬಣಗಳು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಪಾಂಡವಪುರ ತಾಲೂಕಿನಲ್ಲಿ ಬೀದರ್ ಶ್ರೀರಂಗಪಟ್ಟಣ ರಾಷ್ಟೀಯ ಹೆದ್ದಾರಿ ತಡೆದು ನೀರು ಬಿಡುವಂತೆ ಸೂಚಿಸಿರುವ ಸಮಿತಿ ವಿರುದ್ದ ಪ್ರತಿಭಟನಾಕಾರರು ಘೋಷಣೆ ಕೂಗಿದರು. ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇದ್ದು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಅಭಾವ ಎದುರಾಗುವುದರಿಂದ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದು ಸೂಕ್ತವಲ್ಲ ಎಂದು ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಡಬ್ಲ್ಯೂಎಂಎ ಸಭೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ನೀರಿನ ಪರಿಸ್ಥಿತಿ ಬಗ್ಗೆ ಮನವರಿಕೆ ಮಾಡಿಕೊಡಬೇಕು ಎಂದು ಹೇಳಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ತಮಿಳುನಾಡಿಗೆ ನೀರು ಹರಿಸುವುದು ಸೂಕ್ತವಲ್ಲ, ಇಂದು ನಡೆಯಲಿರುವ ಸಭೆಯಲ್ಲಿ ರಾಜ್ಯದ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿ ನೀರು ಹರಿಸುವುದನ್ನು ಸರ್ಕಾರ ತಡೆಯಬೇಕು ಎಂದು ಸಲಹೆ ನೀಡಿದ್ದಾರೆ.
1: ಕೆಡಬ್ಲ್ಯೂಆರ್ಸಿ ಅವರು 3500 ಕ್ಯೂಸೆಕ್ಸ್ ಅನ್ನ ಪ್ರತಿನಿತ್ಯ ತಮಿಳುನಾಡಿಗೆ ಹರಿಸಬೇಕು ಹೇಳಿ, ಈ ಸಂಕಷ್ಟದ ಸಂದರ್ಭದಲ್ಲಿ ಬರ ಇದ್ದಂತ ಸಂದರ್ಭದಲ್ಲಿ ಕಾವೇರಿ ನದಿಗೆ ಇನ್ಫ್ಲೋ ಇಲ್ಲದಂತ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸತಕ್ಕಂತದನ್ನ ಉಚಿತ ಅಲ್ಲ. ಮತ್ತು ಸಿಡಬ್ಲ್ಯೂಎಂಎ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಇವತ್ತು ಅಪೀಲ್ ಹಾಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದವರು.
0: ರಾಜಧಾನಿ ಬೆಂಗಳೂರು ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿನ ಕೊರತೆ ಎದುರಿಸಬೇಕಾಗಬಹುದು ಎಂದು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷೆ ಡಾಕ್ಟರ್ ಎನ್ ಮಂಜುಳಾ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇವಲ 5-6 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ನೀರಿನ ಸಂಗ್ರಹವಿದೆ. ರಾಜ್ಯದಲ್ಲಿ ಸಮರ್ಪಕವಾಗಿ ಮಳೆಯಾಗದಿದ್ದರೆ ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಎದುರಿಸಬೇಕಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿಗೆ ಪ್ರತಿ ತಿಂಗಳು ಸರಾಸರಿ 2.2 ಟಿಎಂಸಿ ನೀರಿನ ಅವಶ್ಯಕತೆ ಇದೆ. ಲಭ್ಯವಿರುವ ನೀರನ್ನು ನಗರಕ್ಕೆ ಪ್ರತ್ಯೇಕವಾಗಿ ಮೀಸಲಿಟ್ಟರೆ 5-6 ತಿಂಗಳವರೆಗೆ ಸಾಕಾಗಬಹುದು. ಮುಂಜಾಗ್ರತಾ ಕ್ರಮವಾಗಿ ನಾಗರಿಕರು ಜವಾಬ್ದಾರಿಯುತವಾಗಿ ನೀರನ್ನು ಬಳಸುವಂತೆ ಮನವಿ ಮಾಡಿದ್ದಾರೆ. ನೀರನ್ನು ಪೋಲು ಮಾಡದಂತೆ ಬೆಂಗಳೂರಿನ ಜನತೆಗೆ ಕರೆ ನೀಡಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಇಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಹಲವಾರು ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದ್ದಾರೆ. 400 ಪಶುವೈದ್ಯಕೀಯ ಅಧಿಕಾರಿಗಳ ನೇಮಕಾತಿ, ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಗಳು, ಪ್ರತಿ ಸೀಟಿಗೆ 80 ಲಕ್ಷ ರೂಪಾಯಿ ಲಂಚ ಮತ್ತು ಕೆಪಿಎಸ್ಸಿ ಅಧ್ಯಕ್ಷರ ಅಮಾನತು ಸೇರಿದಂತೆ ಹಲವು ಅಕ್ರಮಗಳ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ನ್ಯಾಯಯುತ, ಪಾರದರ್ಶಕ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬದ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಇದು ರಾಜ್ಯದ ಮತದಾರರಿಗೆ ಮಾಡಿದ ಅವಮಾನ ಎಂದು ಹೇಳಿದ್ದಾರೆ. ಆಡಳಿತ ಪಕ್ಷ ರಾಜ್ಯದಲ್ಲಿನ ಸಾಂವಿಧಾನಿಕ ಹುದ್ದೆಗಳ ಘನತೆಯನ್ನು ಹಾಳು ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಬಳ್ಳಾರಿಯಲ್ಲಿ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ರಾಜ್ಯ ಕಂಡ ಅತ್ಯಂತ ದುರ್ಬಲ ಹಾಗೂ ಅಸಹಾಯಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ತಿಳಿಸಿದ್ದಾರೆ. ಬರ ಕಾವೇರಿ ಬಿಕ್ಕಟ್ಟಿನಿಂದ ರಾಜ್ಯದ ಜನತೆ ತತ್ತರಿಸಿ ಹೋಗಿದ್ದಾರೆ, ಆದರೆ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿದ್ದಿದೆ ಎಂದು ದೂರಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಮುಖ್ಯಮಂತ್ರಿಯನ್ನು ದೆಹಲಿಯಲ್ಲಿ ಅವಮಾನಿಸುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಕಳೆದ 2 ತಿಂಗಳಿನಿಂದ ಕ್ಷೀಣಿಸಿದ್ದ ಮಳೆ ಚೇತರಿಕೆ ಕಂಡಿದೆ. ಜಿಲ್ಲೆಯ ಎಲ್ಲಾ ಭಾಗಗಳಲ್ಲಿ 2 ದಿನಗಳಿಂದ ಗಾಳಿ ಸಹಿತ ಉತ್ತಮ ಮಳೆಯಾಗುತ್ತಿದೆ.

0: ಮಡಿಕೇರಿ ತಾಲೂಕಿನಲ್ಲಿ ಮೈಕೊರೆಯುವ ಚಳಿ ಗಾಳಿ ಸಹಿತ ಮಳೆ ಸುರಿಯುತ್ತಿದೆ. ದಟ್ಟ ಮಂಜು ಕವಿದಿರುವ ಪರಿಣಾಮ ಹೊಂಡ ಗುಂಡಿಗಳ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾವೇರಿ ನದಿಯ ಉಗಮಸ್ಥಾನ ತಲಕಾವೇರಿ ಮತ್ತು ಭಾಗಮಂಡಲ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಕಳೆದ ಒಂದು ದಿನದ ಅವಧಿಯಲ್ಲಿ 78 mm ಮಳೆ ದಾಖಲಾಗಿದೆ. ನದಿ ಪಾತ್ರದ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಕಾವೇರಿ ನೀರಿನ ಮಟ್ಟ ಏರಿಕೆಯಾಗಿದೆ. ಕೊಡಗಿನ ಗಡಿಗ್ರಾಮ ಕರಿಕೆಯಲ್ಲಿ ಭಾರೀ ಮಳೆಯಾಗುತ್ತಿದ್ದು ದೊಡ್ಡ ಗಾತ್ರದ ಬಿದಿರು ಬುಡ ಸಹಿತ ರಸ್ತೆಗೆ ಬಿದ್ದು ಸಂಚಾರ ಅವ್ಯವಸ್ಥೆ ಅಸ್ತವ್ಯಸ್ತಗೊಂಡಿತ್ತು. ಪೊನ್ನಂಪೇಟೆ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಮನೆಯ ಗೋಡೆ ಕುಸಿದು ಓರ್ವ ಗಾಯಗೊಂಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂದಿನ 3-4 ದಿನ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಲೆನಾಡು ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆಯಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡಿನ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳ ಹಲವೆಡೆ ಇಂದು ಮತ್ತು ನಾಳೆ ಭಾರೀ ಮಳೆಯಾಗುವ ಸೂಚನೆ ಇದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಮೈಸೂರು, ತುಮಕೂರು ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನ ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗವು ಕಳಂಕದ ವಿರುದ್ದ ಕತೆಗಳು ನಿಮ್ಯಾನ್ಸ್ ಮೂಲಕ ನಡಿಗೆ ಎಂಬ ಅಭಿಯಾನ ಆರಂಭಿಸಿದೆ. ಇದು ಅರ್ಥಪೂರ್ಣ ಸಾಮಾಜಿಕ ಸಂಪರ್ಕ ಮತ್ತು ಮಾನಸಿಕ ಆರೋಗ್ಯ ವೃತ್ತಿಪರರಿಂದ ನೇರವಾಗಿ ಕಲಿಯುವ ಅವಕಾಶಗಳು ಮತ್ತು ಪೂರ್ವಾಗ್ರಹಗಳನ್ನು ಪ್ರಶ್ನಿಸಲು ಮತ್ತು ಹೆಚ್ಚು ತಿಳುವಳಿಕೆಯುಳ್ಳ ಮನೋಭಾವಗಳನ್ನು ಉತ್ತೇಜಿಸಲು ಸಹಾಯ ಮಾಡಲಿದೆ. ಈ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯವನ್ನು ಅರ್ಥ ಮಾಡಿಕೊಳ್ಳಲು ಬಯಸುವ ವಿದ್ಯಾರ್ಥಿಗಳು, ಶಿಕ್ಷಕರು, ಮಾನಸಿಕ ಆರೋಗ್ಯ ವೃತ್ತಿಪರರು, ಸಂಶೋಧಕರು ಭಾಗವಹಿಸಬಹುದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂದುವರಿದ ಪ್ರತಿಭಟನೆ. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹ. ಬೆಂಗಳೂರಿನಲ್ಲಿ 5-6 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ನೀರು ಲಭ್ಯ, ಜಲಮಂಡಳಿ ಅಧ್ಯಕ್ಷರ ಸ್ಪಷ್ಟನೆ. ಹಾಗೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬ, ಕಾಂಗ್ರೆಸ್ ಹೈಕಮಾಂಡ್ ವಿರುದ್ದ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಸ್ನೇಹ ಭಾರತಿ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: സ്നേഹ ഭാരതിയിലേക്ക് ശ്രോതാക്കൾക്കെല്ലാം സ്വാഗതം.
6: നമസ്കാരം. ഇന്നത്തെ അഭിമുഖത്തിൽ നമ്മോടൊപ്പമുള്ളത് ജിംനാസ്റ്റിക്സ് രംഗത്ത് ദീർഘകാല അനുഭവ സമ്പത്തുള്ള പരിശീലകനായ ശ്രീ ജിതേഷ് ചന്ദ്രനാണ്. ഇന്ത്യൻ നേവിയിലും ഇന്ത്യൻ ട്രാംപോളിൻ ജിംനാസ്റ്റിക്സ് ടീമിനോടൊപ്പവും പരിശീലകനായി പ്രവർത്തിച്ച അദ്ദേഹം നിലവിൽ ബാംഗ്ലൂരുവിലെ ഗോപാലൻ സ്പോർട്സ് സെന്ററിലെ ഹെഡ് കോച്ചാണ്. ജിംനാസ്റ്റിക്സിലെ അദ്ദേഹത്തിന്റെ അനുഭവങ്ങളും കാഴ്ചപ്പാടുകളും നമുക്ക് ചോദിച്ചറിയാം. ഞാൻ പൊന്നുമോൻ താങ്കളെ ഈ പരിപാടിയിലേക്ക് സ്വാഗതം ചെയ്യുന്നു. ജിംനാസ്റ്റിക്സിലുള്ള താങ്കളുടെ യാത്ര എങ്ങനെ ആരംഭിച്ചു? ഈ കായിക ഇനത്തിലേക്ക് താങ്കൾ എങ്ങനെ ആകർഷിക്കപ്പെട്ടു?
7: 1990 ഒരു പത്രപരസ്യത്തിലൂടെയാണ് ജിംനാസ്റ്റിക്സിനെ പറ്റി ആദ്യമായി ഞാൻ അറിഞ്ഞത്. അന്ന് ഗവൺമെന്റ് ഓഫ് ഇന്ത്യയുടെ സ്പോർട്സ് അതോറിറ്റി ഓഫ് ഇന്ത്യ സ്പെഷ്യൽ ഏരിയ ഗെയിംസ് എന്ന് പറയുന്ന ഒരു സ്കീം കൊണ്ടുവന്നു. അതിൽ സർക്കസ് പാരമ്പര്യമുള്ള കുടുംബത്തിലെ കുട്ടികളെ അതിൽ നിന്ന് സെലക്ട് ചെയ്യാൻ വേണ്ടി ആയിട്ടാണ് തലശ്ശേരിയിലേക്ക് വന്നത്. കാരണം തലശ്ശേരി എന്ന് പറയുന്നത് സർക്കസിന്റെ ഈറ്റില്ലമാണ്. അങ്ങനെ ആലപ്പുഴയിലേക്ക് വാട്ടർ സ്പോർട്സ് പോയി, ഒറീസയിലേക്ക് ആർച്ചറി പോയി, അതായത് ട്രൈബ്സ് ഉള്ള സ്ഥലങ്ങളിൽ. അതേപോലെയാണ് ജിംനാസ്റ്റിക്സ് തലശ്ശേരിയിലേക്ക് വരുന്നത്. അപ്പം നമ്മൾ ആദ്യമായിട്ടാണ് പരസ്യം കണ്ടത്. എൻ്റെ ഗ്രാൻഡ് പാരൻസ് അച്ചാച്ചനും അച്ചമ്മയും സർക്കസുകാരായിരുന്നു. അങ്ങനെ ഞാൻ പോയി. അന്ന് അവിടെ ഒരു റഷ്യൻ കോച്ച് ഉണ്ടായിരുന്നു. അവർ നമ്മളെ കായികക്ഷമതയെല്ലാം പരിശോധിച്ചു. 140 കുട്ടികളുണ്ടായിരുന്നു. അതിൽ നിന്ന് ഒരു 40 കുട്ടികൾ